ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದಕ್ಕೆ ಎಲ್ಲಿ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಅನೇಕ ಸಲ ನಾವು ಬಯಸಿದ್ದು ಸಿಗದೆ ಇರುವುದೇ ಒಳ್ಳೆಯದಾಗಲು ಕಾರಣವಾಗುತ್ತದೆ. ನಮ್ಮ ಬಯಕೆಗಳು ವಿವೇಚನೆಯಿಂದ ಕೂಡಿರಲಿ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಶನಿವಾರ, ದಿನಾಂಕ 22 ಆಗಸ್ಟ್ 2026. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6 ಗಂಟೆಯಿಂದ 6:50 ಗೆ ಸಂಗೀತ ಸುಧಾ ಕನ್ನಡ ಭಕ್ತಿ ಗೀತೆಗಳ ಕಾರ್ಯಕ್ರಮ, 6:50 ದಿಂದ 7 ಗಂಟೆಯವರೆಗೆ ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ, 7 ಗಂಟೆಯಿಂದ 7:15 ಗೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ, 7:15 ದಿಂದ 7:30 ವರೆಗೆ ಸಂಸ್ಕೃತಂ ವದಾಮಹ, 7:30 ದಿಂದ 8 ಗಂಟೆಯವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ, 8:00 ದಿಂದ 8:15 ಗೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 ದಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 ದಿಂದ 9 ಗಂಟೆಯವರೆಗೆ ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ, 9:00 ದಿಂದ 9:30 ಗೆ ವಿಶೇಷ ಕಾರ್ಯಕ್ರಮಗಳು, 9:30 ದಿಂದ 10 ಗಂಟೆಯವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 ದಿಂದ 12 ಗಂಟೆಯವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 ದಿಂದ 12:30 ಗೆ ನಮಗಾಗಿ ಕಾನೂನು ಕಾರ್ಯಕ್ರಮ, 12:30 ದಿಂದ 1 ಗಂಟೆಯವರೆಗೆ ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ, 1:00 ದಿಂದ 1:30 ಗೆ ಅಡುಗೆ ಅರಮನೆ ಮಹಿಳಾ ವೇದಿಕೆಯಲ್ಲಿ, 1:30 ದಿಂದ 2 ಗಂಟೆಯವರೆಗೆ ಆರೋಗ್ಯ ಧನ ಸಂಪದ ಮರಾಠಿ ಸಮಯದಲ್ಲಿ, 2:00 ದಿಂದ 2:15 ಗೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 ದಿಂದ 4 ಗಂಟೆಯವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 ದಿಂದ 4:30 ಗೆ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 ದಿಂದ 5 ಗಂಟೆಯವರೆಗೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 5:00 ದಿಂದ 7:35 ಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 ದಿಂದ 7:45 ಗೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 ದಿಂದ 8:15 ಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:15 ದಿಂದ 9 ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೊಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆಯೇ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿವಣ ಧ್ವನಿ 90.4 FM. ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀ ಆಂಜನೇಯ ಸ್ವಾಮಿಗೆ ಸುಪ್ರಭಾತವು.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೇಳಿ ಮಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಶ್ರೀ ಆಂಜನೇಯ ಪ್ರಸನ್ನಾಂಜನೇಯ ಪ್ರಭಾ ದಿವ್ಯಕಾಯ ನಮಾಮಿ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ ಪಂಚಮುಖ ವೇದಾಂತ ಪವನಾತ್ಮಜ ಪದ್ಮನಾಸನ ಸ್ಥಿತ ಪ್ರಸನ್ನಾತ್ಮಕ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ, ತಾರಕ ಮಂತ್ರವೇ ತವಗಾನವು, ರಾಮನ ಆಲಯವು ತವರುದಯ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ಮಣಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ, ಎಲ್ಲಿ ನಿನ್ನ ವಾಸವು, ಯಾವುದು ನಿವಾಸವು, ಚಿರಂಜೀವ ರಾಮ ಭಕ್ತ ಹೇ ಹನುಮ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ, ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಅತುಲಿತ ಬಲರಾಮ ಜಯ ಹನುಮ ರಾಮ ರೂಪಧರ ಹೃದಯ ಸುಧಾಮ.

0: ಎಸ್ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಆಂಡ್ ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಿಎಂಟಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಶಶಿಕಾಂತ್ ಚುನಮರಿ.
1: ಕೆಎಲ್ಇ ವೇಣುದನಿ ಬಾನುಲಿ ಕಾರ್ಯಕ್ರಮ ಕೇಳುಗರೆಲ್ಲರಿಗೂ ನಾನು ಶಶಿಕಾಂತ್ ಚುನಮರಿ ಮಾಡುವ ವಂದನೆಗಳು. ಇದು ಒಂದು ಹಳೆಯ ಕಾಲದ ನೀತಿ ಪಾಠ ಕಲಿಸುವ ಪ್ರಾಮಾಣಿಕ ಯುವಕನ ಕತೆ. ಒಬ್ಬ ಯುವಕ ಆ ಊರಲ್ಲಿಯ ಶೆಡ್ಜಿ ಕಡೆ ಕೆಲಸ ಮಾಡ್ತಿದ್ದ. ಆ ಶೆಡ್ಜಿ ತಾ ಹೇಳಿದ ಮಾತು ಈ ಯುವಕ ಕೇಳಲಿಲ್ಲ ಅಂಥೇಳಿ ಅವನ ಕೆಲಸದಿಂದ ತೆಗೆದುಹಾಕ್ತಾನೆ. ಯುವಕನಿಗೆ ತನ್ನ ಕೆಲಸ ಹೋಯಿತು ಅಂತ ಬಹಳ ಬೇಜಾರು ಮಾಡಿಕೊಂಡು ಮನೆ ಕಡೆ ಹೋಗ್ತಾ ಇರ್ತಾನೆ. ಆಗ ಅವನಿಗೆ ಹಿಂದಿನಿಂದ ಯಾರೋ ಕರೆದ ಹಾಗೆ ಒಂದು ಧ್ವನಿ ಕೇಳಿಸ್ತದೆ. ಹಿಂದಿ ತಿರುಗಿ ನೋಡ್ತಾನೆ, ಅಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ನಿಂತಿರ್ತಾನೆ. ಅವನ ಹೆಗಲ ಮೇಲೆ ಭಾರವಾದ 3 ಚೀಲಗಳು ಇರ್ತಾವೆ. ಇಲ್ಲಿ ಯಾರಾದರೂ ಕೆಲಸ ಮಾಡಲಿಕ್ಕೆ ಯುವಕರು ಸಿಗಬಹುದಾ ಅಂತ ಆ ವ್ಯಕ್ತಿ ಈ ಯುವಕನನ್ನು ಕೇಳ್ತಾನೆ. ಯುವಕನಿಗೆ ಬಹಳ ಸಂತೋಷ ಆಗ್ತೈತಿ, ಈಗ ಅವನಿಗೆ ಕೆಲಸದ ಬಹಳ ಅವಶ್ಯಕತೆ ಇರ್ತೈತಿ. ಏನು ಹೇಳ್ರಿ, ನಾನು ನಿಮ್ಮ ಕೆಲಸ ಮಾಡ್ತೇನೆ ಅಂತಾನೆ. ಆಗ ಆ ವ್ಯಕ್ತಿ ತನ್ನ ಹೆಗಲ ಮೇಲಿದ್ದ ಚೀಲಗಳನ್ನು ತೋರಿಸಿ, ನನಗೆ 3 ಚೀಲಗಳನ್ನು ಎತ್ಕೊಂಡು ಊರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನೀನು ಒಂದು ಭಾರವಾದ ಚೀಲ ಎತ್ಕೊಂಡು ನನ್ನ ಮನೆ ತನಕ ಬಂದು ಮುಟ್ಟಿಸಿದ್ರೆ ನಿನಗೆ 2 ಬಂಗಾರದ ನಾಣ್ಯ ಕೊಡ್ತಾನಂತಾನೆ. ನನ್ನ ಮನೆ ಈ ಊರಾಗಿಲ್ಲ, ಮುಂದಿನ ಊರಲ್ಲಿ ಐತಿ, ನಾವು ನಡ್ಕೋತ ಹೋಗಬೇಕು. ಅದಕ್ಕೆ ಆ ಯುವಕ ಅತಿ ಆನಂದದಿಂದ ಒಪ್ಕೊಂಡು ಒಂದು ಭಾರವಾದ ಚೀಲವನ್ನು ತನ್ನ ಹೆಗಲ ಮೇಲೆ ಇಟ್ಕೊಂಡು ನಡಿಲಿಕ್ಕೆ ಶುರು ಮಾಡ್ತಾನೆ. ಕೆಲವು ಸಮಯ ಕಳೆದ ನಂತರ ಒಂದು ಚಿಕ್ಕ ನದಿ ದಾಟಬೇಕಾಗ್ತೈತಿ. ಆಗ ಆ ವ್ಯಕ್ತಿ, ನನಗೆ ವಯಸ್ಸಾಗೈತಿ, ನಿನ್ನಷ್ಟು ಬೇಗನೆ ನಡಿಲಿಕ್ಕೆ ಆಗಾಕತ್ತಿಲ್ಲ, ಈ ನದಿ ಬೇರೆ ದಾಟಬೇಕು, ನೀ ಇನ್ನೊಂದು ಚೀಲ ತೋಳ್ತೀಯಾ ಅಂತ ಕೇಳ್ತಾನೆ. ಇದಕ್ಕೂ ಸಹ ನಾನು ನಿನಗೆ 2 ಬಂಗಾರದ ನಾಣ್ಯ ಕೊಡ್ತೇನೆ. ಆಗ ಯುವಕ 2 ಚೀಲನೂ ತನ್ನ ಹೆಗಲ ಮೇಲೆ ಇಟ್ಕೊಂಡು ನಡಿಲಿಕ್ಕೆ ಶುರು ಮಾಡ್ತಾನೆ. ಚೀಲ ಬಹಳ ಭಾರ ಆಗಿರ್ತೈತಿ. ಇದು ಯುವಕಗೆ ಈ ಚೀಲದಲ್ಲಿ ಏನಿರಬಹುದು, ಎಷ್ಟು ಭಾರ ಆಗಿರ್ದಾವ ಅಂತ ವಿಚಾರ ಬರ್ತೈತೆ. ಮತ್ತು ಅದೇ ಟೈಮ್ದಾಗ ಆ ವಯಸ್ಸಾದ ವ್ಯಕ್ತಿ ಇವನ ಕಡೆ ಚೀಲ ಕೊಟ್ಟಾಗಿಂದ ಒಂದು ಸಂಶಯದ ದೃಷ್ಟಿಯಿಂದ ನೋಡ್ತಿರ್ತಾನೆ. 2 ಚೀಲ ಕೊಟ್ಟ ಮೇಲೆ ಸಂಶಯದ ದೃಷ್ಟಿ ಇನ್ನೂ ಹೆಚ್ಚಾಗ್ತೈತಿ. ಯುವಕ ಅತಿ ಪ್ರಾಮಾಣಿಕ ಇರ್ತಾನೆ. ಅವನಿಗೆ ಈ ವಯಸ್ಸಾದ ವ್ಯಕ್ತಿ ಸಂಶಯದಿಂದ ನೋಡೋದ ಸರಿ ಅನಿಸೋದಿಲ್ಲ. ಅದಕ್ಕೆ ಯುವಕ ಅವನಿಗೆ ಹೇಳ್ತಾನೆ, ನೋಡ್ರಿ, ನಾ ಬಡವನಿರಬಹುದು, ಆದರೆ ಪ್ರಾಮಾಣಿಕದಿಂದ ಜೀವನ ನಡೆಸಿದ್ದೇನೆ. ಈ ಪ್ರಾಮಾಣಿಕತೆ ಸಲುವಾಗಿನೇ ಈ ದಿನ ನನ್ನ ಕೆಲಸ ಕಳ್ಕೊಂಡಿದ್ದೇನೆ. ನಮ್ಮ ಶೆಡ್ಜಿ ಲೆಕ್ಕದಲ್ಲಿ ಹೇರಾಫೇರಿ ಮಾಡಂತ ಹೇಳಿದರು, ನನಗದು ಸರಿ ಬರಲಿಲ್ಲ, ನಾ ಮೋಸದ ಕೆಲಸ ಮಾಡಂಗಿಲ್ಲ ಅಂತ ಹೇಳಿದ್ದಕ್ಕೆ ನನ್ನ ಕೆಲಸದ ಮೇಲಿಂದ ತೆಗೆದುಹಾಕಿದ್ದಾರೆ. ನೀವು ಏನೂ ಹೆದರೂ ಅವಶ್ಯಕತೆ ಇಲ್ಲ, ನನಗೆ ಕೂಡ ಆರಾಮಾಗಿ ಬರ್ರಿ ಅಂತ ಹೇಳ್ತಾನೆ. ಮತ್ತು ಸ್ವಲ್ಪ ಮುಂದೆ ಹೋದ ನಂತರ ಏರಿಳಿತ ಇದ್ದ ಜಗ ಬರ್ತೈತೆ. ವಯಸ್ಸು ವ್ಯಕ್ತಿಗೆ ನಡೀಲಿಕ್ಕೆ ಇನ್ನೂ ಕಠಿಣ ಆಗ್ತೈತೆ. ಆಗ ಈ 3 ಚೀಲನೂ ನೀನು ತೆಗೆದುಕೊಳ್ತೀಯ ಅಂತ ಕೇಳ್ತಾನೆ. ಆಗ ಯುವಕ, ಇಷ್ಟು ಭಾರವಾದ ಏನು ಸಾಮಾನು ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ, 1 ಚೀಲದಲ್ಲಿ ತಾಮ್ರದ ಸಾಮಾನು ಅದಾವು, 2 ಚೀಲದಲ್ಲಿ ಬೆಳ್ಳಿಯ ಸಾಮಾನು ಅದಾವು ಅಂತ ಹೇಳ್ತಾನೆ. 3 ಚೀಲದಲ್ಲಿ ಏನೈತಿ ಅಂತ ಹೇಳೋದಿಲ್ಲ. ಆ ಯುವಕ 3 ಚೀಲನೂ ತನ್ನ ಹೆಗಲ ಮೇಲೆ ಇಟ್ಕೊಂಡು ನಡೀಲಿಕ್ಕೆ ಶುರು ಮಾಡ್ತಾನೆ. ಯುವಕ ಬೇಗ ಬೇಗನೆ ನಡೀತಿರ್ತಾನು, ವಯಸ್ಸಾದ ವ್ಯಕ್ತಿ ಬಹಳ ಹಿಂದೆ ಉಳಿತಾನೆ. ಆಗ ಯುವಕನಿಗೆ ಒಂದು ಕೆಟ್ಟ ವಿಚಾರ ಬರ್ತೈತಿ, ಈ 3 ಚೀಲ ತೆಗೆದುಕೊಂಡು ನಾವು ಓಡಿ ಹೋದರೆ ಈ ವ್ಯಕ್ತಿ ನನಗೆ ಏನು ಮಾಡೋ ಹಂಗದಾನು, ಅವನಿಗೆ ನಡಿಲಿಕ್ಕೆ ಕೂಡ ಆಗಾಕತ್ತಿಲ್ಲ. ಆಗ ಯುವಕನಿಗೆ ಅವನ ಪ್ರಾಮಾಣಿಕತೆ ಈ ವಿಚಾರಕ್ಕೆ ಅಡ್ಡ ಬರ್ತೈತಿ. ಅವನ ಪ್ರಾಮಾಣಿಕ ಇರೋದ್ರಿಂದ ಈ ಕೆಟ್ಟ ವಿಚಾರಕ್ಕೆ ಅದು ಅಡ್ಡ ಬರ್ತೈತಿ, ಈ ಥರ ಮಾಡಬೇಡ ಅಂತ. ಆದರೆ ಇನ್ನೊಂದು ಮನಸ್ಸಿರ್ತೈತಿ, ಇಷ್ಟು ವರ್ಷ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಿ, ನಿನಗೇನು ಸಿಕ್ತು ಅಂತ ಇನ್ನೊಂದು ಮನಸ್ಸು ಕೇಳ್ತೈತೆ. ಅದು ಈ ಕೆಟ್ಟ ವಿಚಾರ ಮೇಲಿನ ಮೇಲೆ ಬರಾಕ ಶುರು ಮಾಡ್ತೈತೆ. ಆ ಯುವಕನಿಗೆ ತಡೆಯಲಿಕ್ಕೆ ಆಗೋದಿಲ್ಲ. 3 ಚೀಲದಾಗ ಇನ್ನೂ ಏನೋ ಅಗ್ದಿ ಕಿಮ್ಮತ್ತಿದ್ದ ವಸ್ತು ಇರ್ಬೋದು ತಿಳ್ಕೊಂಡು ಆ 3 ಚೀಲಗಳನ್ನ ಹೆಗಲ ಮೇಲೆ ಇಟ್ಕೊಂಡು ಓಡಿ ತನ್ನ ಮನೆಗೆ ಹೋಗ್ತಾನೆ. ಮನೆ ಮುಟ್ಟಿದ ಕೂಡಲೇ ಫಸ್ಟ್ ಆ 3 ಚೀಲನ ಬೀಸ್ತಾನೆ. ಅದರಾಗ ತಾಮ್ರ ಮತ್ತು ಬೆಳ್ಳಿಯಕ್ಕಿಂತ ಬೆಲೆ ಸಮಾನ ಇರ್ಬೋದು ಅಂತ ತಿಳ್ಕೊಂಡಿರ್ತಾನೆ. ಆದರೆ ಅದನ್ನು ನೋಡಿ ಕೂಡಲೇ ಅದರಾಗ ಕಲ್ಲು ಇರ್ತಾವೆ. ಮತ್ತೊಂದು ಚೀಲ ಬೀಸಿ ನೋಡ್ತಾನೆ, ಅದರಾಗೂ ಕಲ್ಲು ಇರ್ತಾವೆ. 3 ಚೀಲನೂ ಬೀಸ್ತಾನೆ, ಅದರಾಗೂ ಕಲ್ಲು ಇರ್ತಾವೆ. ಯುವಕನಿಗೆ ಬಹಳ ಸಿಟ್ಟು ಬರ್ತೈತೆ, ಮತ್ತು ನಿರಾಸೆ ಕೂಡ ಆಗ್ತೈತೆ. ಈ ವ್ಯಕ್ತಿ ನನಗೆ ಯಾಕೆ ಸುಳ್ಳು ಹೇಳಿದ ಅಂತ. ಆಗ ಆ ಚೀಲದಲ್ಲಿ ಒಂದು ಪೇಪರ್ ಕಾಣಿಸ್ತೈತಿ. ಅದರಲ್ಲಿ ಆ ವ್ಯಕ್ತಿ ಇದ್ದಾವ ಬರೆದು ಆ ವಯಸ್ಸಾದ ವ್ಯಕ್ತಿ ಬರೆದಿರ್ತಾನೆ, ನಾನು ಒಬ್ಬ ದೊಡ್ಡ ವ್ಯಾಪಾರಸ್ಥ, ನನಗೆ ಮಕ್ಕಳಿಲ್ಲ, ನನ್ನ ಬಿಸ್ನೆಸ್ ನೋಡೋ ಸಲುವಾಗಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ಹುಡುಕ್ತಾ ಇದ್ದೆ. ಆದರೆ ಈ ಮೂರು ಚೀಲ ತೆಗೆದುಕೊಂಡು ನೀ ಓಡಿ ಹೋಗಿ ನೀನು ಬಹಳ ತಪ್ಪು ಮಾಡಿದೆ. ಒಂದು ವೇಳೆ ನೀನು ತೆಗೆದುಕೊಂಡು ಹೋಗದೇ ಇದ್ದರೆ ನನ್ನ ಎಲ್ಲ ಬಿಸ್ನೆಸ್ಸನ್ನು ನೋಡ್ಕೊಳ್ಳಿಕ್ಕೆ ನೀ ಒಬ್ಬ ಯೋಗ್ಯ ವ್ಯಕ್ತಿ ಆಗ್ತಿದ್ದೆ. ಆಗ ಆ ಯುವಕ ಬಿಕ್ಕಿ ಬಿಕ್ಕಿ ಹೇಳ್ತಾನೆ, ಜೀವನ ಪರ್ಯಂತ ನಾ ಪ್ರಾಮಾಣಿಕತೆಯಿಂದ ನಡ್ಕೊಂಡೆ, ಕೇವಲ ಒಂದೇ ಒಂದು ತಪ್ಪು ಮಾಡಿದ್ದಕ್ಕೆ ಎಲ್ಲ ಕೈಯಿಂದ ತಪ್ಪಿ ಹೋಯಿತು ಅಂತ. ಕೇಳುಗರೆ, ಈ ಕಥೆಯ ಸಾರಾಂಶ ಏನಂದರೆ ನಮ್ಮಲ್ಲಿ ಎಷ್ಟೋ ಜನ ಜೀವನ ಪರ್ಯಂತ ಪ್ರಾಮಾಣಿಕತೆಯಿಂದ ನಡೆದುಕೊಳ್ತಾನೆ, ಆದರೆ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ತಪ್ಪು ದಾರಿ ಹಿಡಿತಾರೆ. ಒಮ್ಮೆ ತಪ್ಪು ದಾರಿಯಲ್ಲಿ ಹೆಜ್ಜೆ ಇಟ್ಟ ಮೇಲೆ ಅದರಿಂದ ಅವರಿಗೆ ಹೊರಗೆ ಬರಲಿಕ್ಕೆ ಆಗದ ಪಶ್ಚಾತ್ತಾಪ ಪಡ್ತಾರೆ. ಅದಕ್ಕೆ ತಪ್ಪು ಕೆಲಸಕ್ಕೆ ಹೆಜ್ಜೆ ಇಡುವುದಕ್ಕಿಂತ ಮೊದಲು ಪ್ರಾಮಾಣಿಕತೆಯಿಂದ ಇಟ್ಟ ಹೆಜ್ಜೆಯನ್ನು ನೆನೆಸಿಕೊಳ್ಳಬೇಕು. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗುವ ಇನ್ನೊಂದು ಚಿಂತನೆಯ ವಿಷಯದ ಕೂಡ.
0: ಇದುವರೆಗೂ ಚಿಂತನವನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀ ಶಶಿಕಾಂತ್ ಚುನಮರಿ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ಅರ್ಥ ಮಾಡಿಕೊಂಡು ಎರಡು ಸೇನೆಗಳ ನಡುವೆ ರಥವನ್ನ ನಿಲ್ಲಿಸಿದ ನಂತರ ಅರ್ಜುನ ಎದುರು ಪಕ್ಷದಲ್ಲಿರುವಂತಹ ತನ್ನ ಸಂಬಂಧಿಕರನ್ನ, ಬಂಧು ಬಾಂಧವರನ್ನ, ನೆಂಟರಿಷ್ಟರನ್ನ, ಸ್ನೇಹಿತರನ್ನ, ಹಿತೈಷಿಗಳನ್ನ ಅರ್ಜುನ ನೋಡುತ್ತಾನೆ. ಅವನಿಗೆ ಅವರನ್ನ ನೋಡಿ ಅನುಕಂಪ ಉಂಟಾಗುತ್ತದೆ. ಅರ್ಜುನ ಹೇಳುತ್ತಾನೆ, ನನ್ನ ಕೂದಲು ನಿಮಿರ್ತಾ ಇದೆ, ಕೈಯಿಂದ ಗಾಂಡಿವ ಧನಸ್ಸು ಜಾರ್ತಾ ಇದೆ, ಚರ್ಮ ಉರಿತಾ ಇದೆ. ಹೀಗೆ ಹಲವಾರು ಕಾರಣಗಳನ್ನು ಕೊಡ್ತಾನೆ. ಅರ್ಜುನ ಸಂಪೂರ್ಣ ಒತ್ತಡಕ್ಕೆ ಸಿಲುಕಿದ್ದಾನೆ. ನಾನು ಯುದ್ಧವನ್ನು ಮಾಡುವುದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಅರ್ಜುನ ಬರುತ್ತಾನೆ. ಐದು ಕಾರಣಗಳನ್ನು ಅರ್ಜುನ ಕೊಡುತ್ತಾನೆ. ನಾನು ಯುದ್ಧವನ್ನು ಮಾಡುವುದಿಲ್ಲ, ಯಾಕೆ ಮಾಡುವುದಿಲ್ಲ ಅಂಥೇಳಿ, ಈ ಐದು ಕಾರಣಗಳಿಂದ ನನಗೆ ಯುದ್ಧ ಮಾಡಬೇಕಂತ ಅನಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅರ್ಜುನ. ಅರ್ಜುನ ಕೊಡ್ತಾ ಇರುವಂತಹ ಮೊದಲನೇ ಕಾರಣ ಏನು, ನನಗೆ ಇವರನ್ನು ನೋಡಿ ಅನುಕಂಪ ಉಂಟಾಗುತ್ತಾ ಇದೆ, ಸಹಾನುಭೂತಿ ಉಂಟಾಗ್ತಾ ಇದೆ ಅಂತ ಅರ್ಜುನ ಹೇಳ್ತಾನೆ. ಎದುರು ಪಕ್ಷದಲ್ಲಿರುವವರನ್ನ ನೋಡಿ ಸಹಾನುಭೂತಿ ಉಂಟಾಗ್ತಾ ಇದೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಈ ಅನುಕಂಪ, ಸಹಾನುಭೂತಿಯನ್ನ ನಾವು ಯಾವ ಥರ ಅರ್ಥ ಮಾಡಿಕೊಳ್ಳಬಹುದು? ಉದಾಹರಣೆಗೆ, ಈಗ ಭಾರತದ ಗಡಿಯಲ್ಲಿ ಯೋಧರು ನಿಂತಿದ್ದಾರೆ, ನಮ್ಮ ಭಾರತದ ಯೋಧರು ನಿಂತಿದ್ದಾರೆ, ಸೈನಿಕರು. ಸೊ ಅವರ ಕರ್ತವ್ಯವೇನು? ಭಾರತವನ್ನು ರಕ್ಷಿಸುವಂಥದ್ದು. ಅವರಲ್ಲಿ ನಿಂತಿದ್ದೇ ಅದಕ್ಕೋಸ್ಕರ. ಈಗ ಬೇರೆ ದೇಶದವರು, ಶತ್ರು ದೇಶದವರು ದಾಳಿ ಮಾಡಿದಾಗ ಭಾರತದ ಮೇಲೆ, ಆ ನಮ್ಮ ಸೈನಿಕರ ಕರ್ತವ್ಯವೇನು? ಪ್ರತಿ ದಾಳಿಯನ್ನ ಮಾಡುವಂಥದ್ದು. ಆದರೆ ಶತ್ರು ದೇಶದವರು, ಹೊರದೇಶದವರು ದಾಳಿಯನ್ನ ಮಾಡಿದಾಗ ನಮ್ಮ ಸೈನಿಕರು, ಯೋಧರು ಅವರನ್ನು ನೋಡಿ ನಮಗೆ ಅನುಕಂಪ ಉಂಟಾಗ್ತಾ ಇದೆ, ನಾನು ಯುದ್ಧ ಮಾಡುವುದಿಲ್ಲ, ನಾವು ಅವರ ಜೊತೆ ಹೋರಾಡುವುದಿಲ್ಲ ಅಂತ ಹೇಳಿದರೆ ಈ ಮಾತಿಗೆ ಅರ್ಥ ಇದೆಯಾ? ಅದೇ ಥರ ಆಯಿತು ಇಲ್ಲಿ ಅರ್ಜುನನ ಪರಿಸ್ಥಿತಿ. ದುರ್ಯೋಧನನ ಪಕ್ಷದವರು ದಾಳಿ ಮಾಡಲು ಸನ್ನದ್ಧರಾಗಿ ಅಲ್ಲಿ ನಿಂತಿದ್ದಾರೆ. ಅವರನ್ನು ನೋಡಿ ಅನುಕಂಪ ಉಂಟಾಗ್ತಾ ಇದೆ ಅಂತೇಳಿ ಅರ್ಜುನ ಹೇಳ್ತಾ ಇದ್ದಾನೆ. ಯುದ್ಧ ಭೂಮಿ ಅನುಕಂಪವನ್ನು ತೋರಿಸುವುದಕ್ಕೆ ಸೂಕ್ತವಾದ ಸ್ಥಳವಲ್ಲ. ಅರ್ಜುನ ಕ್ಷತ್ರಿಯ, ಕ್ಷತ್ರಿಯನ ಧರ್ಮ ಹೋರಾಡುವಂಥದ್ದು, ಅದಲ್ಲದೆ ಇದು ಧರ್ಮಯುದ್ಧ. ಹಾಗೆ ಸಹಾನುಭೂತಿಯನ್ನು ಇಂಥ ಒಂದು ಯುದ್ಧ ಭೂಮಿಯಲ್ಲಿ ಪ್ರದರ್ಶಿಸುವುದು ಉಚಿತವಲ್ಲ. ಹೀಗೆ ಗಡಿಯಲ್ಲಿರುವಂಥ ಯೋಧರು ಸಹಾನುಭೂತಿಯನ್ನು ಪ್ರದರ್ಶಿಸಲಿಕ್ಕೆ ಸಾಧ್ಯವಿಲ್ಲವೋ ಅದೇ ಥರ ಇಲ್ಲಿ ಕೂಡ ಅದೇ ಥರ ಅರ್ಜುನ ಅನುಕಂಪವನ್ನು ತೋರಿಸುವ ಹಾಗೆ ಇಲ್ಲ. ಈಗ ಗಡಿಯಲ್ಲಿರುವಂತಹ ಯೋಧರು ಶತ್ರುಗಳನ್ನು ಕೊಂದ್ರೆ, ದಾಳಿ ಮಾಡಿರುವಂಥ ಶತ್ರುಗಳನ್ನು ಕೊಂದ್ರೆ ಅವರಿಗೇನಾಗುತ್ತೆ? ಸನ್ಮಾನ ನೀಡಲಾಗುತ್ತದೆ, ಪ್ರಶಸ್ತಿ ನೀಡಲಾಗುತ್ತದೆ. ಪರಮವೀರ ಚಕ್ರವೋ ಅಥವಾ ಬೇರೆ ಇನ್ನೇನೋ ಪ್ರಶಸ್ತಿಯನ್ನು ನೀಡಿ ಸರ್ಕಾರ ಅವರಿಗೆ ಸನ್ಮಾನವನ್ನು ನೀಡುತ್ತದೆ. ದೇಶದ ರಕ್ಷಣೆಯನ್ನು ಮಾಡಿದರು, ಅವರು ದೇಶಭಕ್ತರು ಅಂತೇಳಿ ಅವರನ್ನು ಸನ್ಮಾನಿಸಲಾಗುತ್ತದೆ. ಅದೇ ಒಬ್ಬ ಯೋಧ ಅವನು ನಿವೃತ್ತನಾದ ಮೇಲೆ ಅಥವಾ ಅವನು ತನ್ನ ಮನೆಗೆ ರಜದಲ್ಲಿ ಬಂದಾಗ ಅವನು ತನ್ನ ಪಕ್ಕದ ಮನೆಯವ್ರನ್ನ ಯಾರನ್ನಾದರೂ ಕೊಂದರೆ ಅವನಿಗೆ ಶಿಕ್ಷೆಯಾಗುತ್ತದೆ. ಅಲ್ಲೂ ಕೊಲ್ತಾನೆ ಅವನು, ಇಲ್ಲೂ ಕೊಲ್ತಾನೆ. ಅಲ್ಲಿ ಕೊಂದರೆ ಸನ್ಮಾನ, ಇಲ್ಲಿ ಕೊಂದರೆ ಶಿಕ್ಷೆ. ಇದ್ಯಾಕೆ ಹೀಗೆ? ಯಾಕೆಂದರೆ ಅಲ್ಲಿ ಅವನು ಸರ್ಕಾರದ ಆದೇಶದ ಪಾಲನೆಯನ್ನು ಮಾಡ್ತಾ ಇದ್ದಾನೆ, ಗಡಿಯನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಇಲ್ಲಿ ಅವನು ಕೊಂದಿದ್ದು ತನ್ನ ಸ್ವಂತ ಬುದ್ಧಿಯ ಪ್ರಕಾರ, ಆದ್ದರಿಂದ ಅವನಿಗೆ ಶಿಕ್ಷೆ ಆಗುತ್ತದೆ, ಅವನು ಕಾನೂನನ್ನು ಕೈಗೆತ್ತಿಕೊಂಡಿದ್ದಾನೆ ಅಂತೇಳಿ. ಅದೇ ಥರ ಇಲ್ಲಿ ಅರ್ಜುನ ಭಗವಂತನ ಆದೇಶದ ಪಾಲನೆಯನ್ನು ಮಾಡಿ ಧರ್ಮ ಯುದ್ಧದಲ್ಲಿ ಹೋರಾಡಬೇಕೇ ಹೊರತು ತನ್ನ ಸ್ವಂತ ಬುದ್ಧಿಯನ್ನು ಅವನು ಉಪಯೋಗಿಸುವ ಹಾಗೆ ಇಲ್ಲ. ಅವನು ಭಗವಂತನ ಆದೇಶದ ಪಾಲನೆಯನ್ನು ಮಾಡಿ ಅವನು ಹೋರಾಡಿದರೆ ಅವನಿಗೆ ಸನ್ಮಾನ ಸಿಗುತ್ತದೆ, ಇಲ್ಲದಿದ್ದರೆ ಅವನು ಹೇಡಿಯಾಗಬೇಕಾಗುತ್ತದೆ. ಸೊ ಇಲ್ಲಿ ಅನುಕಂಪ ಅನ್ನುವಂಥದ್ದು ಹೇಗೆ, ಇದು ದೇಹಕ್ಕೆ ಅಲ್ಲ ಆತ್ಮಕ್ಕೆ ಇರಬೇಕು ಅನ್ನೋದನ್ನು ಭಗವಂತ ವಿವರಿಸುತ್ತಾರೆ. ಲೌಕಿಕ ಅನುಕಂಪ, ದುಃಖ ಮತ್ತು ಕಂಬನಿ ಇವೆಲ್ಲ ಆತ್ಮದ ಬಗ್ಗೆ ಅಜ್ಞಾನದ ಲಕ್ಷಣಗಳು. ಅಮರವಾದ ಆತ್ಮದ ಬಗ್ಗೆ ಅನುಕಂಪವಿರುವುದೇ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಲಾಗಿದೆ. ಹೀಗೆ ಅರ್ಜುನ ಐದು ಕಾರಣಗಳನ್ನು ಕೊಡುತ್ತಾನೆ. ಮೊದಲ ಕಾರಣ ಅನುಕಂಪ, ಎರಡನೇ ಕಾರಣ ಯಾವ ಸುಖ ಸಂತೋಷ ನಮಗೆ ಪ್ರಾಪ್ತಿಯಾಗುತ್ತದೆ ಇವರನ್ನು ಕೊಂದರೆ ಅಂತ ಅರ್ಜುನ ಹೇಳುತ್ತಾನೆ. ಸುಖ ಸಂತೋಷವಿಲ್ಲ ಅಂಥೇಳಿ. ಮೂರನೇ ಕಾರಣ ಅರ್ಜುನ ಕೊಡ್ತಾ ಇರುವಂಥದ್ದು, ಇವರನ್ನು ಕೊಂದರೆ ನನಗೆ ಪಾಪ ಬರುತ್ತದೆ ಅಂತ. ನಾಲ್ಕನೇ ಕಾರಣ ಅರ್ಜುನ ಕೊಡ್ತಾ ಇರುವಂಥದ್ದು, ಕುಟುಂಬ ಸಂಪ್ರದಾಯಗಳ ನಾಶವಾಗುತ್ತದೆ ಅಂಥೇಳಿ. ಐದನೇ ಕಾರಣ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನನಗೆ ತೋಚ್ತಾ ಇಲ್ಲ, ನಾನು ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ, ಆ ಪರಿಸ್ಥಿತಿಯಲ್ಲಿ ನಾನಿಲ್ಲ, ಆದ್ದರಿಂದ ನಾನು
ಯುದ್ಧವನ್ನು ಮಾಡುವುದಿಲ್ಲ ಅಂತ ಹೇಳಿ ಅರ್ಜುನ ತನ್ನ ಬಿಲ್ಲು ಬಾಣಗಳನ್ನು ಬದಿಗಿಟ್ಟು ದುಃಖ ಪರವಶನಾಗಿ ರಥದಲ್ಲಿ ಕುಳಿತುಕೊಳ್ಳುತ್ತಾನೆ. ಇದಿಷ್ಟು ಪ್ರಥಮ ಅಧ್ಯಾಯದಲ್ಲಿ ನಾವು ಅರ್ಥ ಮಾಡಿಕೊಂಡು, ಇನ್ನೀಗ ದ್ವಿತೀಯ ಅಧ್ಯಾಯದಲ್ಲಿ ಭಗವಂತ ಅರ್ಜುನನ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುತ್ತಾರೆ.

ಸಂಜೆಯನ್ನು ನುಡಿದನು. ಕರುಣೆಯಿಂದ ತುಂಬಿ ವಿಷಣ್ಣ ಮನಸ್ಕನಾಗಿ ಕಂಬನಿ ತುಂಬಿದ ಅರ್ಜುನನನ್ನು ನೋಡಿ ಮಧುಸೂದನನಾದ ಕೃಷ್ಣನು ಹೀಗೆ ಹೇಳಿದನು. ಈ ಶ್ಲೋಕದಲ್ಲಿ ಮಧುಸೂದನ ಎನ್ನುವ ಪದ ಮಹತ್ವದ್ದು. ಶ್ರೀಕೃಷ್ಣನು ಮಧುವೆನ್ನುವ ರಾಕ್ಷಸನನ್ನು ಕೊಂದಿದ್ದ. ಈಗ ಅರ್ಜುನನು ತನ್ನ ಕರ್ತವ್ಯ ಪಾಲನೆಯಲ್ಲಿ ಅವನನ್ನು ಆವರಿಸಿದ ತಪ್ಪು ತಿಳುವಳಿಕೆ ಎಂಬ ರಾಕ್ಷಸನನ್ನು ಕೃಷ್ಣನು ಕೊಲ್ಲಬೇಕೆಂದು ಬಯಸಿದನು. ಯಾವ ವಿಷಯಕ್ಕೆ ಅಥವಾ ಯಾರ ವಿಷಯದಲ್ಲಿ ಅನುಕಂಪ ತೋರಿಸಬೇಕೆಂದು ಯಾರಿಗೂ ತಿಳಿಯುವುದಿಲ್ಲ. ಮುಳುಗುತ್ತಿರುವ ಮನುಷ್ಯನ ಉಡುಪಿನ ಬಗ್ಗೆ ಅನುಕಂಪ ತೋರಿಸುವುದರಲ್ಲಿ ಅರ್ಥವಿಲ್ಲ. ಅಜ್ಞಾನ ಸಾಗರದಲ್ಲಿ ಮುಳುಗುತ್ತಿರುವವನ ಹೊರ ಉಡುಪನ್ನು, ಎಂದರೆ ಜಡ ಐಹಿಕ ದೇಹವನ್ನು ರಕ್ಷಿಸುವ ಮಾತ್ರದಿಂದ ಅವನನ್ನು ರಕ್ಷಿಸಲು ಸಾಧ್ಯವಿಲ್ಲ. ಇದನ್ನು ತಿಳಿಯದೆ ಹೊರ ಉಡುಪಿಗಾಗಿ ಅಳುವವನನ್ನು ಅನಾವಶ್ಯಕವಾಗಿ ಗೋಳಾಡುವವನು ಎಂದು ಕರೆಯುತ್ತಾರೆ. ಅರ್ಜುನನು ಒಬ್ಬ ಕ್ಷತ್ರಿಯ, ಅವನಿಂದ ಇಂತಹ ನಡವಳಿಕೆಯನ್ನು ನಿರೀಕ್ಷಿಸುವುದಿಲ್ಲ. ಆದರೆ ಶ್ರೀಕೃಷ್ಣನು ಅಜ್ಞಾನಿಯ ದುಃಖವನ್ನು ಚದುರಿಸಿ ಬಿಡಬಲ್ಲ. ಈ ಉದ್ದೇಶಕ್ಕಾಗಿಯೇ ಅವನು ಭಗವದ್ಗೀತೆಯನ್ನು ಬೋಧಿಸಿದ್ದು. ಈ ಅಧ್ಯಾಯವು, ಅಂದರೆ ಎರಡನೇ ಅಧ್ಯಾಯವು, ಪರಮಾಧಿಕಾರಿಯಾದ ಶ್ರೀಕೃಷ್ಣನು ವಿವರಿಸಿದಂತೆ ಜಡದೇಹದ ಮತ್ತು ಆತ್ಮದ ವಿಶ್ಲೇಷಣಾತ್ಮಕ ಅಧ್ಯಯನದಿಂದ ನಮಗೆ ಆತ್ಮ ಸಾಕ್ಷಾತ್ಕಾರದ ವಿಷಯವನ್ನು ತಿಳಿಸಿಕೊಡುತ್ತದೆ. ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೆ ಕೆಲಸ ಮಾಡುತ್ತಾ ಆತ್ಮದ ಕಲ್ಪನೆಯಲ್ಲಿ ದೃಢವಾಗಿ ನೆಲೆಗೊಂಡಿದ್ದರೆ ಮಾತ್ರ ಈ ಸಾಕ್ಷಾತ್ಕಾರವು ಸಾಧ್ಯವಾಗುತ್ತದೆ. ಸೊ ಭಗವಂತ ಹೀಗೆ ನುಡಿಯುತ್ತಾರೆ ಅರ್ಜುನನಿಗೆ.

ಶ್ರೀಕೃಷ್ಣನ್ ಹೀಗೆ ಹೇಳಿದನು, ಪ್ರಿಯ ಅರ್ಜುನ, ಈ ಕಶ್ಮಲವು ನಿನಗೆ ಹೇಗೆ ಬಂದಿತು? ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಶ್ಮಲವು ಭೂಷಣವಲ್ಲ, ಅನಾರ್ಯವಾದದ್ದು. ಇಂತಹ ಕಶ್ಮಲವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ, ಅಪಕೀರ್ತಿಗೆ ಕಾರಣವಾಗುತ್ತದೆ. ಸೊ ಇಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾರೆ, ಈ ಕಶ್ಮಲ ಹೇಗೆ ಬಂತು ನಿನಗೆ? ಯಾಕೆಂದರೆ ಇದು ಕಶ್ಮಲ, ಯುದ್ಧ ಭೂಮಿಯಲ್ಲಿ ನಿಂತುಕೊಂಡು ಯುದ್ಧವನ್ನು ಮಾಡುವುದಿಲ್ಲ ಅಂತ ಹೇಳುವಂಥದ್ದು ಕ್ಷತ್ರಿಯನಿಗೆ ಹೇಗೆ ಶೋಭೆ ತರುತ್ತದೆ, ಇದು ಅಪಕೀರ್ತಿಗೆ ಕಾರಣವಾಗುತ್ತದೆ ಅಂತ ಇಲ್ಲಿ ಭಗವಂತ ವಿವರಿಸುತ್ತಾರೆ. ಸೊ ಇಲ್ಲಿ ನಾವು ಒಂದು ಅಂಶವನ್ನು ಗಮನಿಸಬಹುದು. ಸಂಜಯ ಮಾತನಾಡುವಾಗ ಸಂಜಯವು ವಾಚ ಅಂತ ಬರುತ್ತೆ. ಉವಾಚ ಅಂದರೆ ಹೇಳಿದನು ಅಂಥೇಳಿ. ಧೃತರಾಷ್ಟ್ರ ಮಾತನಾಡುವಾಗ ಧೃತರಾಷ್ಟ್ರವು ವಾಚ ಅಂತ ಬರುತ್ತೆ ಭಗವದ್ಗೀತೆಯಲ್ಲಿ. ಅರ್ಜುನ ಮಾತನಾಡುವಾಗ ಅರ್ಜುನವು ವಾಚ ಅಂತೇಳಿ. ಹೀಗೆ ನಮ್ಮ ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಯಾರ್ಯಾರು ಮಾತನಾಡುತ್ತಾರಲ್ಲ ಅವರ ಹೆಸರಿಂದ ಹೆಸರು ಹೇಳಿ ಉವಾಚ ಅಂತ ಬರುತ್ತೆ. ಆದರೆ ಶ್ರೀಕೃಷ್ಣ ಮಾತನಾಡುವಾಗ ಇಲ್ಲಿ ಏನಂತ ಇಲ್ಲಿ ಉಲ್ಲೇಖಿಸಲಾಗಿದೆ, ಶ್ರೀ ಭಗವಾನು ವಾಚ. ಸೊ ಇದು ಏನನ್ನ ತೋರಿಸುತ್ತದೆ? ಕೃಷ್ಣಸ್ತು ಭಗವಾನ್ ಸ್ವಯಂ, ಶ್ರೀಕೃಷ್ಣ ಭಗವಾನ್ ಅನ್ನೋದನ್ನು ತೋರಿಸುತ್ತದೆ. ಸೊ ಭಗವಾನ್ ಅಂದರೆ ಏನು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಭಗವಂತನನ್ನು ತಿಳಿದುಕೊಳ್ಳೋದಕ್ಕೆ ಇರುವಂಥ ಒಂದು ಪರಮಸತ್ಯದ ಕಲ್ಪನೆಯನ್ನು ಯಾವ ಥರ ವಿವರಿಸಲಾಗಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ವದಂತಿ ತತ್ತತ್ವ ವಿದಸ್ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದ್ಯತೆ. ಶ್ರೀಮದ್ ಭಾಗವತಮಲ್ಲಿ ಒಂದನೇ ಸ್ಕಂದದಲ್ಲಿ ಎರಡನೇ ಅಧ್ಯಾಯದಲ್ಲಿ ಹನ್ನೊಂದನೇ ಶ್ಲೋಕದಲ್ಲಿ ಇದನ್ನು ಹೇಳಲಾಗಿದೆ. ಪರಮಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವವನಿಗೆ ತಿಳುವಳಿಕೆಯ ಮೂರು ಅವಸ್ಥೆಗಳಲ್ಲಿ ಪರಮಸತ್ಯದ ಅರಿವಾಗುತ್ತದೆ. ಆ ಮೂರು ಒಂದೇ. ಪರಮಸತ್ಯದ ಈ ಅವಸ್ಥೆಗಳನ್ನು ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಎಂದು ಕರೆಯುತ್ತಾರೆ. ಬ್ರಹ್ಮ

सूर्याय नमः ॐ ह्रैं सवित्रे नमः ॐ ह्रौं अर्काय नमः

0: भक्तिमय सकाळमध्ये वेळ निरोपाची झाली, पण जाण्यापूर्वी आजच्या पुण्यतिथी कृष्णा रेड्डी, भारतीय मुद्रक, शिल्पकार आणि शिक्षक यांची आज पुण्यतिथी. आर सोमशेखरन, भारतीय गायक आणि संगीतकार यांची पुण्यतिथी आजच. यू आर अनंतमूर्ती, भारतीय लेखक, कवी आणि नाटककार यांची पुण्यतिथी आजच आहे. सूर्यकांत मांढरे, मराठी चित्रपट रंगभूमीवरील अभिनेते यांची पुण्यतिथी आजच्याच दिवशी. पंडित रामप्रसाद शर्मा, संगीतकार, व्हायोलिन वादक यांची पुण्यतिथी आजच. पंडित कृष्णराव शंकर पंडित, ग्वाल्हेर घराण्याचे प्रसिद्ध हिंदुस्थानी शास्त्रीय गायक आणि संगीत परंपरेचे श्रेष्ठ आचार्य, पद्मभूषण, संगीत नाटक अकॅडमी पुरस्कार प्राप्त, तानसेन पुरस्कार प्राप्त यांची पुण्यतिथी आजच आहे. एकनाथ रानडे, क्रांतिकारक, स्वातंत्र्य सैनिक व कन्याकुमारी येथील विवेकानंद स्मारकाचे शिल्पकार यांची पुण्यतिथी आजच्याच दिवशी. किशोर साहू, चित्रपट अभिनेते, निर्माते आणि दिग्दर्शक यांची पुण्यतिथी आजच आहे. या होत्या आजच्या पुण्यतिथीने. यासोबत मनीषा निरोप घेतीये, उद्या पुन्हा येईनच, पण तोपर्यंत तुम्ही एकत्र बनू धोनी 90.4 FM KLE ಕನಸು. ನಮಸ್ಕಾರ
1: ಎಲ್ಲರಿಗೂ, ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು KLE ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ನಮಗಾಗಿ ಕಾನೂನು ಕಾರ್ಯಕ್ರಮ, 12:30 to 1:00 ಅಡುಗೆ ಅರಮನೆ ಮಹಿಳಾ ವೇದಿಕೆಯಲ್ಲಿ, 1:30 to 2:00 ಆರೋಗ್ಯ ಧನ ಸಂಪದ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಎಲ್ಇ ಚಿತ್ರಮಾಲಾ, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
1: ಮಾ ಬನ್ನೆ ಮೇ ಹೋ ರಹಿ ಹೈ ದೇರ್ ಇಂತಜಾರ್ ಹೈ ಖುಷ್ ಖಬರಿ ಕಾ. ದೇರ್ ಇಸ್ ಒನ್ ನೇಮ್ ಯು ಕ್ಯಾನ್ ಟ್ರಸ್ಟ್, ಕೇಲಿ ಫರ್ಟಿಲಿಟಿ ಸೆಂಟರ್ ವಿತ್ ಸೈನ್ಸ್, ಸೋಲ್ ಅಂಡ್ ಸೆನ್ಸಿಟಿವಿಟಿ. ಜಿಂದಗಿ ಕೋ ದೋ ನಯಿ ಶುರುವಾತ್ ಕೇಲಿ IVF ಕೆ ಸಾಥ್. ಆಜ್ ಹಿ ವಿಸಿಟ್ ಕರೇ ಕೇಲಿ ಫರ್ಟಿಲಿಟಿ ಸೆಂಟರ್, OPD ನಂಬರ್ 97, ಶರಾವತಿ ಸೆಕೆಂಡ್ ಫ್ಲೋರ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಬೆಳಗಾವಿ. ಫೋನ್ ನಂಬರ್ 0831255530 and 247-3777 extension 1530.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇರು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಕ್ರೀನ್ ಅಂಡ್ ಮೊಬೈಲ್ ಫೋನ್ ಅಡಿಕ್ಷನ್, ಮೊಬೈಲ್ ಫೋನ್ ವ್ಯಸನ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಜ್ಞಾನ ಭಾರತಿ ಕ್ಯಾಂಪಸ್ ಬೆಂಗಳೂರು ಯೂನಿವರ್ಸಿಟಿ ಬೆಂಗಳೂರಿನ ಪ್ರೊಫೆಸರ್ ಅಂಡ್ ಚೇರ್ಮನ್ ಡಾಕ್ಟರ್ ಶ್ರೀನಿವಾಸ್ ಎಂ. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
1: ನಮಸ್ಕಾರ ಎಲ್ರಿಗೂ.
0: ಇವತ್ತಿನ ವಿಷಯ ಬಹಳ ಮುಖ್ಯವಾದ ವಿಷಯ, ಮೊಬೈಲ್ ಅಥವಾ ಸ್ಕ್ರೀನ್ ವ್ಯಸನ. ಬನ್ನಿ ಅಲ್ಲಿಂದ ಪ್ರಾರಂಭ ಮಾಡೋಣ. ವಾಟ್ ಇಸ್ ಸ್ಕ್ರೀನ್ ಅಡಿಕ್ಷನ್?
1: ವ್ಯಸನ ಅನ್ನೋದು ಮನುಷ್ಯನಿಗೆ ಒಂದು ಸಹಜ ಗುಣ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಯಾವುದೇ ಒಂದು ಅವನಿಗೊಂಥರ ಅಟ್ರಾಕ್ಷನ್ ಆಗಿ ಅದರಿಂದ ಖುಷಿ ಕೊಡುತ್ತೆ ಅಂತಂದ್ರೆ ಅವನು ಮನುಷ್ಯ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅಥವಾ ರಿಪೀಟ್ ಮಾಡ್ತಾ ಇರ್ತಾನೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಮೊಬೈಲ್ ಅಡಿಕ್ಷನ್ ಅಂತಂದ್ರೆ ಅದರಲ್ಲಿ ಏನು ಕಂಟೆಂಟ್ ಇರುತ್ತೆ, ಅವ್ರಿಗೆ ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಯಾರೇ ಆಗಿರಲಿ ಒಬ್ಬ ವ್ಯಕ್ತಿಗೆ, ಅದರಿಂದ ಅವನಿಗೆ ಒಂದು ರೀತಿಯಾದಂಥ ಖುಷಿ ಆಗುತ್ತೆ, ಅದರಿಂದ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕುತ್ತೆ ಅನ್ನೋ ಥರ ಅವನಿಗೆ ಭಾವನೆ ಬಂದಾಗ ಏನಾಗುತ್ತೆ, ಅದಕ್ಕೆ ರಿಪೀಟ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದು ಒಂದು ಹಂತದವರೆಗೂ ಅದನ್ನು ನಾವು ಕಲಿಕೆಯ ರೂಪದಲ್ಲಿ ಪಡ್ಕೊಬೋದು. ಆದರೆ ಅದು ಒಂದು ಹಂತ ದಾಟ ಆದಾಗ ಏನಾಗುತ್ತೆ ಅಂದರೆ ಅದು ನಮಗೆ ಒಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ವಲ್ಪ ನಮಗೆ ತೊಂದರೆ ಕೊಡೋಕ್ಕೆ ಶುರು ಮಾಡುತ್ತೆ. ಆದ್ದರಿಂದ ಅದು ನಮ್ಮ ಮುಂದೆನೇ ಬೇರೆ ನಮ್ಮ ಒಂದು ದಿನನಿತ್ಯ ಚಟುವಟಿಕೆ ಮೇಲೆ ಪರಿಣಾಮ ಬೀರುತ್ತೆ. ಅದನ್ನು ನಾವು ಅಡಿಕ್ಷನ್ ಅನ್ನೋದಕ್ಕೆ ಕರೆಯೋಕ್ಕೆ ಶುರು ಮಾಡ್ತೀವಿ.
0: ಎಸ್, ಇನ್ ಜನರಲ್ ಅಡಿಕ್ಷನ್ ವ್ಯಸನದ ಬಗ್ಗೆ ತಾವು ವಿವರವಾಗಿ ತಿಳಿಸಿದ್ರಿ. ಅಂಥ ಸಂದರ್ಭದಲ್ಲಿ ಈಗ ಬಹಳ ಜಾಸ್ತಿ ಆಗಿದೆ, ಏಕೆಂದರೆ ಸ್ಕ್ರೀನ್ ಇಲ್ಲದೆ ಯಾವುದೇ ಕೆಲಸ ಆಗೋದಿಲ್ಲ. ಕೆಲಸದ ಕ್ಷೇತ್ರದಲ್ಲಿಯೂ ಸ್ಕ್ರೀನ್ ಬೇಕು, ಎಂಟರ್ಟೈನ್ಮೆಂಟಿಗೂ ಸ್ಕ್ರೀನ್ ಬೇಕು, ಟೈಮ್ ಪಾಸಿಗೂ ಸ್ಕ್ರೀನ್ ಬೇಕು. ಅಂತ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಈ ಅಡಿಕ್ಷನ್ ಬಗ್ಗೆ. ಈ ಅಡಿಕ್ಷನ್ ಅಥವಾ ವ್ಯಸನದಿಂದ ಆಗೋ ಮಾನಸಿಕ ಬಿಹೇವಿಯರಲ್ ಚೇಂಜಸ್, ಮಾನಸಿಕ ಬದಲಾವಣೆ ಯಾವಿದೆ, ಅದ್ರ ಬಗ್ಗೆ ಸ್ವಲ್ಪ.
1: ಇದರಲ್ಲಿ ಮುಖ್ಯವಾಗಿ ನಾವು ಯುವಜನತೆ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇದು ಉದಾಹರಣೆಗೆ ನೀವು ಕೆಲವು ದಿನಗಳ ಹಿಂದೆ ನೋಡಿರ್ಬೋದು, ನಮ್ಮ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದು ಒಂದು ಉಪಕುಲಪತಿಗಳ ಒಂದು ಸಭೆಯಲ್ಲಿ ಉಪಕುಲಪತಿಗಳೂ ಅವರು ಸೊಸೈಟಿಯಲ್ಲಿರೋ ಕನ್ಸರ್ನ್ ಬಗ್ಗೆ ಹೇಳಿದ್ರು. ಈ ಥರ ಎಸ್ಪೆಷಲಿ ಯುವಜನತೆ
0: ಸೋಷಿಯಲ್ ಮೀಡಿಯಾ
1: ಅಡಿಕ್ಷನ್ನಲ್ಲಿ ಜಾಸ್ತಿ ಇದಾಗ್ತಾ ಇದ್ದಾರೆ. ಇದರಿಂದ ಒಂದು ಸಮಾಜಕ್ಕೆ ಮುಂದಿನ ಸಮಾಜನ ರೂಪಿಸೋದಕ್ಕೆ ಅದರಲ್ಲಿ ಕೆಲವಾದಂಥ ನ್ಯೂನತೆಗಳು ಉಂಟಾಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಇದನ್ನ ಮನಸ್ಸು ಮೇಲೆ ಮತ್ತು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಗಮನಕ್ಕೆ ತಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಬಜೆಟ್ ಸೆಷನ್ನಲ್ಲೂ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಅದರ ಬಗ್ಗೆ ಗಮನ ಹರಿಸಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಎಕ್ಸ್ಪರ್ಟ್ ಕಮಿಟಿಗಳನ್ನ ಮಾಡಿ ಅದನ್ನು ಮುಂದಿನ ಅದನ್ನು ಹಾಗುಹೋಗುಗಳ ಬಗ್ಗೆ ಅದನ್ನು ಪರಾಮರ್ಶಿಸಿ ಅದರ ಬಗ್ಗೆ ನಿಷೇಧ ಮಾಡಬೇಕಾ ಬೇಡವಾ, ಅದರಿಂದ ಪ್ರೋ ಕಾನ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಕೊಡಿ ಅನ್ನೋದಕ್ಕೆ ಅದು ಅಂತ ಒಂದು ಕಮಿಟಿ ಮಾಡಿದ್ದಾರೆ. ಅದನ್ನು ಬಹುಶಃ ಅದೊಂದು ಕಮಿಟಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ.
0: ಅದು ಜಾರಿಗೆ ಬರಲೇಬೇಕು, ಏಕೆಂದರೆ ಆ ಒಂದು ಪರಿಸ್ಥಿತಿ ಬಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ಸ್ಮಾರ್ಟ್ ಫೋನ್ ಆಗಿದೆ, ಆದರೆ ಸ್ಮಾರ್ಟ್ ಜನ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ನಾವು ಅದನ್ನು ಬಳಸ್ತಾ ನಮ್ಮ ಸ್ಮಾರ್ಟ್ನೆಸ್ಸನ್ನು ಕಳ್ಕೊತಾ ಇದ್ದೇವೆ.
1: ಖಂಡಿತವಾಗಿ
0: ಎಸ್
1: ಹೇಳ್ತಾರೆ, ಖಂಡಿತವಾಗಿ. ಯಾಕೆಂತಂದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಅಂದರೆ ಏನು, ಅದು ನಮ್ಮ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಇವೆಲ್ಲ ಈ ಒಂದು ನಾಲ್ಕು ಅಂಶಗಳು ಇರಬೇಕು. ಈಗ ಏನು ಮಾಡ್ತಾ ಇದ್ದೀರಿ, ಬರೀ ದೈಹಿಕ ಆರೋಗ್ಯ ಬಗ್ಗೆ. ಏನು ದೈಹಿಕ ಆರೋಗ್ಯ ಅಂದರೆ ಏನು, ಒಬ್ಬ ವ್ಯಕ್ತಿಯಲ್ಲಿ ಏನಾದರೂ ನ್ಯೂನತೆ ಕಂಡು ಬಂದಾಗ ಅದು ಕಾಣಿಸುತ್ತೆ, ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಿ. ಬಟ್ ಈ ಮಾನಸಿಕ ಆರೋಗ್ಯ ಅನ್ನೋದು ನಮಗೆ ಕಂಡು ಕಾಣಲ್ಲ. ಯಾವಾಗ ಅದು ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಾವು ಮೈಲ್ಡ್, ಆಮೇಲೆ ಮಾಡ್ರೇಟ್ ಅಂಡ್ ಸಿವಿಯರ್ ಅಂತ ಹೇಳ್ತೀರಿ. ಆ ಮೈಲ್ಡ್ ಅಂದಾಗ ಇವಾಗ ಎಲ್ರಿಗೂ ಒಂದು ಸಹಜವಾದಂಥ ಒಂದು ನಮಗೆ ಒಂದು ಡಿಪ್ರೆಷನ್ ಅಂತ ಹೇಳ್ತೀರಿ, ಖಿನ್ನತೆ ಅಂತ ಹೇಳ್ತೀರಿ, ಆಂಗ್ಸೈಟಿ ಅದೊಂದು ಆತಂಕ ಅಂತ ಹೇಳ್ತೀರಿ, ಆಮೇಲೆ ಸ್ಟ್ರೆಸ್ ಅಂತ ಏನು ಹೇಳ್ತೀರಿ, ಒತ್ತಡ ಅನ್ನೋದು ಇದ್ದೇ ಇರುತ್ತೆ. ಆದರೆ ಅದು ಒಂದು ಸಿವಿಯರ್ ಲೆವೆಲ್, ಒಂದು ಹಂತ ಬಿಟ್ಟು ಮೇಲೆ ಹೋದಾಗ ಏನಾಗುತ್ತೆ, ಇದು ನಮ್ಮ ಒಂದು ದಿನನಿತ್ಯ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುತ್ತೆ. ಆಮೇಲೆ ಅದರಲ್ಲಿ ಆವಾಗ ನಾವು ಯಾವುದೇ ಒಂದು ಫೀಲ್ಡಲ್ಲಿ ನಾವು ಎಕ್ಸಲೆನ್ಸ್ ಅಂತ ಏನು ಅಂತ ಇದ್ರೂ ಅದನ್ನು ನಾವು ಆ ರೀತಿ ತಗೊಂಡೋಗೋದಕ್ಕೆ ಆಗೋದಿಲ್ಲ. ಯಾಕಂತಂದರೆ ಇಲ್ಲಿ ನ್ಯೂನತೆಗಳು ಉಂಟಾಗೋಕೆ ಶುರು ಆದಾಗ ಏನಾಗುತ್ತೆ ಅಂದರೆ ನಮಗೆ ಫೋಕಸ್ ಮಾಡೋಕ್ಕಾಗಲ್ಲ, ನಮ್ಮ ಅಟೆನ್ಷನ್ನು ಕಾನ್ಸಂಟ್ರೇಷನ್ ಇರ್ಬೋದು, ಆಮೇಲೆ ಜ್ಞಾಪಕಶಕ್ತಿ ಮೇಲೆ ಇರಬಹುದು, ಆಮೇಲೆ ಯಥಾಸ್ಥಿತಿಯನ್ನು ನಾವು ಪ್ರತ್ಯಕ್ಷಾನುಭವ ಪಡೆಯೋದಕ್ಕೂ ಕಷ್ಟ ಆಗ್ಬಿಡ್ತವೆ. ಈಗಿದ್ದಾಗ ನಮ್ಮ ಒಂದು ಆಲೋಚನೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತವೆ, ಆಮೇಲೆ ವಾಸ್ತವನ ಅರಿಯೋದಕ್ಕೆ ಕಷ್ಟ ಆಗ್ಬಿಡ್ತವೆ. ಇದು ನಮಗೆ ದುಷ್ಪರಿಣಾಮ ಮಾಡುವಂಥ ಒಂದು ಕಾರಣ ಆಗುತ್ತೆ.
0: ತಮ್ಮ ಉತ್ತರದ ಮುಖಾಂತರ ನನಗೆ ಒಳ್ಳೆಯ ಒಂದು ಪಾಯಿಂಟು, ದೇಹ ಮನಸ್ಸು ಆಧ್ಯಾತ್ಮ, DMA, ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಅಂತ ತಾವು ಹೇಳಿದರೆ. ಮಾನಸಿಕ ಬದಲಾವಣೆಗಳ ಬಗ್ಗೆ ನಾವು ಮಾತನಾಡಿದ್ವಿ, ಈಗ ದೈಹಿಕವಾಗಿ ಫಿಸಿಕಲ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಮೊಬೈಲ್ ಅಡಿಕ್ಷನ್, ಮೊಬೈಲ್ ವ್ಯಸನದಿಂದ ದೇಹದ ಮೇಲೆ ಯಾವ ರೀತಿಯ ಒಂದು ಬದಲಾವಣೆ ಪರಿಣಾಮ ಬೀರುತ್ತೆ?
1: ಈಗ ದೇಹ ಅಂತಂದ್ರೆ ನಾವು ಇವಾಗ ಆಕ್ಟಿವ್ ಆಗಿರುವಂತದ್ದು, ಈಗ ಮೊಬೈಲ್ ನ ನೋಡೋಕೆ ಜಾಸ್ತಿ ಮಾಡ್ತಾ ಇದ್ದಂಗೆ ನಾವು ಒಂದು ಕಣ್ಣುಗಳ ಮೇಲೆ ಪರಿಣಾಮ ಬೀರುತ್ತದೆ. ಆ ಕಣ್ಣುಗಳೆಲ್ಲ ಯಾಕಂತಂದ್ರೆ ಅದು ಬೆಳಕು ಕತ್ಲೆಯಲ್ಲಿ ನೋಡುವಂಥದ್ದು. ಈಗ ಉದಾಹರಣೆಗೆ ನಾವು ಅಡಿಕ್ಷನ್ ಅಂತ ಹೋದಾಗ ಸಾಮಾನ್ಯವಾಗಿ ನಾವು ನೀವು ನೋಡ್ತಾ ಇರ್ತೀರಿ, ಒಂದು ಅಭ್ಯಾಸಕ್ಕೆ ಅಂತ ಬಂದಾಗ ಓಪನ್ ಆಗಿ ನೋಡ್ಕೊಂಡು ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಅಡಿಕ್ಷನ್ ಅಂತ ಬಂದಾಗ ಅಲ್ಲೇನಾಗುತ್ತೆ ಅಂದ್ರೆ ವ್ಯಕ್ತಿಯು ತನಗೆ ಏನು ಖುಷಿ ಕೊಡ್ತೋ, ತನಗೆ ಏನು ಇಷ್ಟ ಆಗುತ್ತೆ ಅಂತ ಅನ್ಸುತ್ತೋ ಅಂತ ಒಂದು ಕಂಟೆಂಟ್ ಮಾತ್ರ ನೋಡ್ತಾ ಇರ್ತಾನೆ ಅವನು. ಇದನ್ನ ನಾವು ಗಮನಿಸ್ಬೇಕಾಗುತ್ತೆ ಅದನ್ನ. ಯಾಕಂತಂದ್ರೆ ಅವನಿಗೆ ಕೆಲವು ಯಾವುದೋ ಒಂದು ವಿಷಯ ಇದೆ, ಅದನ್ನ ನೋಡ್ತಾನೆ ಅಂದ್ರೆ ಅದನ್ನ ಮನೆಯಲ್ಲಿರೋರು ಎಲ್ಲರ ಮುಂದೆ ನಿಂತ್ಕೊಂಡು ನೋಡೋವಂಥದ್ದು ಅಂತ ವಿಷಯ ಆಗಿರೋದಿಲ್ಲ. ಅಂಥದ್ರಲ್ಲಿ ಅವಾಗೇನಾಗುತ್ತೆ ಅಂತಂದರೆ, ಒಂದು ಅದಕ್ಕೆ ಇವನು ಹೆಚ್ಚಿನವಾದಂಥ ಒಂದು ಗಮನ ಇಟ್ಟು ನೋಡ್ತಾ ಇರ್ತಾನೆ, ಆಮೇಲೆ ದಿನನಿತ್ಯ ಚಟುವಟಿಕೆಗಳಿಂದ ದೂರ ಆಗಿರ್ತಾನೆ ಅವನು. ಇದರಿಂದ ಏನಾಗುತ್ತೆ, ಅವನಿಗೆ ಕಣ್ಣಿನ ಮೇಲೆ ಪರಿಣಾಮ ಬೀರುತ್ತೆ, ಅವನ ಮೆದುಳಿನ ಮೇಲೆ

0: ಪರಿಣಾಮ ಬೀರುತ್ತೆ. ಯಾವಾಗ ಕಣ್ಣು ಮತ್ತು ಮೆದುಳ ಮೇಲೆ ಪರಿಣಾಮ ಬೀರಾಗುತ್ತೋ ಅವನು ದೇಹದ ಮೇಲೆ ಒಂದು ಆ ಏನು ದೇಹದಾಡಿ ಅಂತ ಇರುತ್ತಲ್ಲ ಅದ್ರ ಮೇಲೆ ಪರಿಣಾಮ ಬಿದ್ದ ಏನಾಗುತ್ತೆ ಅಂದ್ರೆ ದಿನನಿತ್ಯ ಚಟುವಟಿಕೆಗಳ ಮೇಲೆ ಖಂಡಿತವಾಗಿ ಅದು ಪರಿಣಾಮ ಬೀಳುತ್ತೆ. ಅದು ದೃಢವಾದಂತ ದೇಹ ಏನಾಗುತ್ತೆ ಕೃಶ ಹಾಕೊಂಡು ಮುಂದೆ ಅವರ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ.
1: ಒಂದಾನೊಂದು ಕಾಲದಲ್ಲಿ ಗುರು ಹಿರಿಯರು ದೇವರ ಮುಂದೆ ನಾವು ತಲೆ ತಗ್ಗಿ ನಿಲ್ತಿದ್ವಿ, ಆದ್ರೆ ಈಗ ಈ ಒಂದು ಗ್ಯಾಜೆಟ್ಗಳ ಮುಂದೆ ತಲೆ ತಗ್ಗಿ ನಿಲ್ತಾ ಇದ್ದೇವೆ. ಅಂತ ಸಂದರ್ಭದಲ್ಲಿ ಬ್ಯಾಡ್ ಪಾಶ್ಚರ್ಸ್ ಗಳಿಂದನೂ ಬಹಳಷ್ಟು ಸಮಸ್ಯೆಗಳು ಆಗ್ತಾ ಇದೆ.
0: ಖಂಡಿತವಾಗಿ ಅದು ನಾವು ಹೇಗೆ ಉಪಯೋಗಿಸ್ತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ. ಉದಾಹರಣೆಗೆ ನೀವು ತಗೊಳ್ಳಿ, ಈಗ ನಾವು 2019-20 ಕೋವಿಡ್ ಟೈಮಲ್ಲಿ ಇದನ್ನೇ ಇದೇ ಗ್ಯಾಜೆಟ್ಗಳು ನಮಗೆ ಒಂದು ಸಹಕಾರಿ ಅದು.
1: ಅಫ್ಕೋರ್ಸ್,
0: ಯಾಕೆಂತಂದ್ರೆ ನಾವು ಫಿಸಿಕಲಿ ನಾವು ಕ್ಲಾಸ್ಗಳು ಅಟೆಂಡ್ ಮಾಡಕ್ ಆಗ್ತಾ ಇರಲಿಲ್ಲ. ಅಂತ ಟೈಮಲ್ಲಿ ಸರ್ಕಾರನೇ, ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು ಆ ರಾಜ್ಯ ಸರ್ಕಾರ ಇರ್ಬೋದು, ಸರ್ಕಾರನೇ ಇದು ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವು ಕ್ಲಾಸ್ಗಳು ಮಾಡ್ಕೊಂಡ್ರೆ ಅಫ್ಕೋರ್ಸ್ ಅದರ ಔಟ್ಕಮ್ ಎಷ್ಟಿದೆ ಅನ್ನೋದು ಅದು ಬೇರೆ ವಿಷಯ. ಬಟ್ ಏನಂತಂದ್ರೆ ಅದರಿಂದ ನಾವು ಖಂಡಿತವಾಗಿ ಒಂದಷ್ಟು ಇನ್ಫಾರ್ಮೇಶನ್ ಪಾಸ್ ಮಾಡೋದಕ್ಕೆ ಸಹಕಾರಿ ಆಯಿತು, ಉಪಯೋಗಿಸ್ಕೊಂಡ್ರಿ ನಾವು, ತಪ್ಪಾಗಲಿಲ್ಲ ನಾವು. ಆದರೆ ಅದನ್ನೇನಾಗಿತ್ತು ಅದು ಮುಂದೆ ಈಗ ಅದರದ ಅವಶ್ಯಕತೆ ಸ್ವಲ್ಪ ಕಡಿಮೆ ಆಗಿದೆ, ಇಲ್ಲ ಅಂತ ಹೇಳಕ್ ಬರಲ್ಲ, ಕಡಿಮೆ ಆಗಿದೆ. ಬಟ್ ಎಲ್ಲಿ ಉಪಯೋಗಿಸ್ಕೊಳ್ಬೇಕು ಅಲ್ಲಿ ಮಾತ್ರ ಉಪಯೋಗಿಸ್ಕೊಳ್ತಾರೆ ಆ ಪರಿಸ್ಥಿತಿ ಇರುವಾಗ. ನಾವು ತಿರ್ಗಾ ಈಗ ಒಂದು ವಾಸ್ತವ ಸ್ಥಿತಿಯನ್ನು ಬಿಟ್ಬಿಟ್ಟು ತಿರ್ಗಾ ಮತ್ತೆ ಅದಕ್ಕೆ ಹೋದಾಗ ಅದು ಅಲ್ಲಿ ಅವಾಗ ನಾವು ಆ ವ್ಯಕ್ತಿ ಏನಕ್ಕೆ ಅದನ್ನ ಹೆಚ್ಚಿನ ಉಪಯೋಗಿಸ್ತಾ ಇದ್ದಾನೆ, ಯಾವ ಕಾರಣಕ್ಕೆ ಅವನಲ್ಲಿ ಈ ರೀತಿ ಆಗೋದಕ್ಕೆ ಏನು ಕಾರಣ ಅನ್ನೋದು ಒಬ್ಬ ಮನಃಶಾಸ್ತ್ರಜ್ಞನ ಆಗಿರ್ಬೋದು, ಒಬ್ಬ ಪೇರೆಂಟ್ ಆಗಿರ್ಬೋದು, ಒಬ್ಬ ಟೀಚರ್ ಆಗಿದ್ದು ಅದನ್ನ ಅಧ್ಯಯನ ಮಾಡೋದು ಮುಖ್ಯ ಆಗತ್ತೆ. ಅದು
1: ಯಾವತ್ತೂ ಒಂದು ಮಕ್ಕಳ ದಿನಾಚರಣೆ ಬಂದಾಗ ಎಲ್ಲರಿಗೂ ಮಗು ಆಗೋ ಒಂದು ಆಸೆ ಬಂದಿರುತ್ತೆ. ಆದ್ರೆ ಮಗು ಇದ್ದವರು ಮೊಬೈಲ್ ನಲ್ಲಿ ಬೇಡವಾದ ವಿಷಯವನ್ನು ನೋಡಿ ಮುಗ್ಧತೆಯನ್ನ ಕಳ್ಕೊತಾ ಇದ್ದಾರೆ.
0: ಖಂಡಿತವಾಗಿ
1: ಖಂಡಿತ. ಏನ್ ಹೇಳಕ್ ಇಷ್ಟಪಡ್ತೀರ?
0: ಹೌದು, ಯಾಕಂತಂದ್ರೆ ನಾವು ವಯೋಸಹಜ ನಮ್ಮ ಭಾವನೆಗಳನ್ನ ಯಾವ ರೀತಿ ವ್ಯಕ್ತಪಡಿಸ್ತಾ ಹೇಳ್ಬೇಕು ಆ ರೀತಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಯಾಕಂತಂದ್ರೆ ನಾವು ಆ ಬಾಲ್ಯದಲ್ಲಿ ನಾವು ಆಟ ಆಡೋದು ಅಂತದ್ದು ತಂದೆ ತಾಯಿ ಅಜ್ಜ ತಾತ ಇದು ಅಜ್ಜಿ ಅಂತ ಅವರುಗಳ ಜೊತೆ, ಆಮೇಲೆ ಒಡಹುಟ್ಟವ್ರ ಜೊತೆ ಆಟ ಪಾಠ ಎಲ್ಲ ಇರ್ತಾವಲ್ಲ ಆ ಒಂದು, ಆಮೇಲೆ ಅಕ್ಕಪಕ್ಕ ಫ್ರೆಂಡ್ಸು ಅಂತ ಏನಿರ್ತಾರಲ್ಲ ಆ ಒಂದು ವಯೋಸಹಜ ಗುಣಗಳಲ್ಲಿ ಸ್ವಲ್ಪ ನಮ್ಮಲ್ಲಿ ಏರುಪೇರು ಆಗಿ ಏನಾಗಿದೆ ಅಂತಂದ್ರೆ ವ್ಯತ್ಯಾಸಗಳಾಗಿರೋದ್ರಿಂದ ಈ ಒಂದು ಗ್ಯಾಜೆಟ್ ಅಂತ ಹೇಳಿದ್ನಲ್ಲ, ಗ್ಯಾಜೆಟ್ ಅಲ್ಲಿ ಕೆಲವು ನಾವು ಹೇಳಿದ ಕಂಟೆಂಟ್ಸ್, ಆ ಕಂಟೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಗ್ಯಾಜೆಟ್ ಕೆಡ್ತು ಅಂತ ಹೇಳಕ್ ಬರೋದಿಲ್ಲ,
1: ಗ್ಯಾಜೆಟ್
0: ಅದರಲ್ಲಿ ಆ ಕಂಟೆಂಟ್ ಕೆಲವರನ್ನ ಅಟ್ರಾಕ್ಟ್ ಮಾಡುತ್ತೆ. ಉದಾಹರಣೆಗೆ ಪಾಪ ಒಂದು ಮಗುವಿಗೆ ತಂದೆ ತಾಯಿಗಳ ಒಂದು ಪ್ರೀತಿ ವಾತ್ಸಲ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬಹುದು. ಯಾಕಂತಂದ್ರೆ ನಾವು ಇವಾಗ ನಾವು ಯಾವುದೇ ತಂದೆ ತಾಯಿ ಅದಕ್ಕೆ ಡೆಲಿಬರೇಟ್ ಆಗಿ ಅದನ್ನ ಪ್ರೀತಿ ವಿಷಯ ತೋರಿಸಬಾರ್ದು ಅಂತಿರಲ್ಲ, ಪಾಪ ತಂದೆ ತಾಯಿ ಇಬ್ರು ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಜಾಸ್ತಿ ಹೆಚ್ಚಿನ ಸಮಯನ ಮಗು ಮೇಲೆ ವಯಸ್ಸೋದಕ್ಕೆ ಕಡಬ್ದಿ ಆಗಿರೋ ಸಮಯದಲ್ಲಿ ಅವ್ರಿಗೆ ಒಂದು ಆಲ್ಟರ್ನೇಟಿವ್ ಅಂತ ಏನೋ ಬಂದಾಗ ಈ ಮೊಬೈಲ್ ಒಂದು ಟೂಲ್ ಆಗಿರುತ್ತೆ. ಅದನ್ನೇನು ಮಾಡುತ್ತೆ ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಮಗು ಯಾವುದು ಸಡನ್ ಅಭ್ಯಾಸ ಆಗೋದಿಲ್ಲ, ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅದು ಮಗು ಅದರಲ್ಲಿ ಇನ್ವಾಲ್ವ್ ಆಗ್ಕೊಂಡು ಬರುತ್ತೆ. ಬಟ್ ಅದೇನಾಗುತ್ತೆ ಮುಂದಕ್ಕೆ ಮುಂದಕ್ಕೆ ಜಾಸ್ತಿ ಹೆಚ್ಚಾಗ್ತಾ ಇದ್ದಂಗೆ, ಹೆಚ್ಚಿನ ಸಮಯ ಅದರಲ್ಲಿ ವ್ಯಯ ಮಾಡ್ತಾ ಇದ್ದಂಗೆ ಅದಕ್ಕೊಂದು ಅದ್ರ ಬಗ್ಗೆ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ, ಅದೇ ನನ್ನದು ಅನ್ನೋ ರೀತಿಯಲ್ಲಿ ಹೋದಾಗ ಅದು ಅಡಿಕ್ಷನ್ ಆಗೋ ಥರ ಸಾಧ್ಯತೆಗಳು ಜಾಸ್ತಿ ಆಗಿ ಬೇರೆ ಚಟುವಟಿಕೆಗಳಿಗೂ ಕಡಿಮೆ ಆಗಿ ದೈಹಿಕ ಮಾನಸಿಕ ಹೇಳಿದ್ರೆ ಸಾಮಾಜಿಕ ತೊಂದರೆಗಳಾಗೋ ಸಾಧ್ಯತೆಗಳು ಜಾಸ್ತಿ ಆಗಿದೆ.
1: ಡಾಕ್ಟರ್ ಸರ್, ತಮ್ಮ ಉತ್ತರದಲ್ಲಿ ಬಹಳ ಮುಖ್ಯವಾಗಿ ನಾನು ಟೇಕ್ ಅವೇ ತಗೋತಾ ಇದ್ದೇನೆ ಪಾಯಿಂಟ್ಸ್, ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಎಲ್ಲಕ್ಕೂ ಒಂದು ಬರೋಣ. ಇನ್ನು ದೈಹಿಕದಲ್ಲಿ ಇರೋಣ ನಾನು ಸ್ವಲ್ಪ. ಈಗ ತಾವು ಹೇಳಿದ್ರಿ ಪಾಲಕರು ಇದನ್ನ ಮಾಡ್ತಾರೆ, ಆ ಒಂದು ಎಸ್ಕೇಪ್ ಕೊಟ್ಬಿಡ್ತಾರೆ ಫಾರ್ ದ ಕಿಡ್ಸ್. ಅಂತ ಸಂದರ್ಭದಲ್ಲಿ ಏನಾದರೂ ಮಕ್ಕಳು ಬಹಳ ಆವಾಜ್ ಮಾಡ್ತಾ ಇದ್ದಾರೆ ಅಂದ್ರೆ ಕೈಯಲ್ಲಿ ಮೊಬೈಲ್ ಕೊಟ್ಬಿಡ್ತಾರೆ ಗಪ್ಪಿರಪ್ಪ ಅಂತ, ಅದು ಎಲ್ಲಿಯವರೆಗೆ ಒಂದು ಸಮಸ್ಯೆ ತಗೊಂಡ್ ಬರುತ್ತೆ? ಏಕೆಂದ್ರೆ ಬಹಳಷ್ಟು ಜನರು ಇದು ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ, ಮೊಬೈಲ್ ದಿಂದ ಮಕ್ಕಳು ಹೊರಗೆ ಬರ್ತಾ ಇಲ್ಲ. ಇನ್ನೊಂದು ಕ್ವಶನ್, ಎಂ ಫಾರ್ ಮೊಬೈಲ್ ಎಂ ಫಾರ್ ಮೈದಾನದ ಆಟ, ಎಲ್ಲ ಮೈದಾನದ ಆಟ ಮೊಬೈಲ್ ನಲ್ಲಿ ಬಂದಿದೆ, ಖಾಲಿ ಮೈದಾನದಲ್ಲಿ ಬಿಲ್ಡಿಂಗ್ ಗಳು ಬಂದಿದೆ.
0: ಹೌದು, ಅದೇನ್ ಹೇಳಿದ್ನಲ್ಲ, ನಾವು ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಮಗು ಒಂದು ಮೈದಾನದಲ್ಲಿ ಹೋಗಿ ಆಟ ಆಡೋ ಒಂದು ಪರಿಸ್ಥಿತಿಯನ್ನ ನಾವು ದೂರ ಹೋಗಿದ್ದೀರಿ. ಎಲ್ಲ ವರ್ಚುವಲ್ ಗೇಮ್ಸ್ ಆಡೋದಕ್ಕೆ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಅದನ್ನ ಹೇಳಿದ್ನಲ್ಲ, ಅದು ಜಾಸ್ತಿ ಮೆದುಳು ಕೆಲಸ ಕೊಡ್ತಾ ಇದೆ ಹೊರತು ದೇಹಕ್ಕೆ ಕೆಲಸ ಕೊಡ್ತಾ ಇಲ್ಲ. ನಮ್ಮ ಬಾಡಿಯ ರಚನೆ ಏನು, ದೇಹದ ರಚನೆ ಏನಿದೆ, ಅಟ್ಲೀಸ್ಟ್ ಒಂದು ಸಮ್ ಅಮೌಂಟ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಇರಬೇಕು ಅನ್ನೋ ರೀತಿಯಲ್ಲಿ ರಚನೆ ಆಗಿರೋದು. ಅದನ್ನೇ ಬಿಟ್ಬಿಟ್ಟು ನಾವು ಇದಕ್ಕೆ ಹೋದಾಗ ಏನಾಗುತ್ತೆ, ಬ್ರೈನ್ ಡೆವಲಪ್ ಆಗುತ್ತೆ ಅಂದಾಗ ನಾವು ದೇಹನ ಡೆವಲಪ್ ಮಾಡದೇ ರೀತಿಯಾದ ಒಂದು ಪರಿಸ್ಥಿತಿನ ಕ್ರಿಯೇಟ್ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಅದು ಅದಕ್ಕೆ ಬ್ಯಾಲೆನ್ಸ್ಡ್ ಆಗಿರ್ಬೇಕಾಗುತ್ತೆ ಎರಡೂ, ದೈಹಿಕ ಆರೋಗ್ಯದಲ್ಲಿ ನಮ್ಮ ಒಂದು ಮೆದುಳಿಗೂ ಕೆಲಸ ಕೊಡಬೇಕಾಗುತ್ತೆ, ಹಾಗೆ ದೇಹಕ್ಕೂ ಕೆಲಸ ಕೊಟ್ಟಾಗ ಮಾತ್ರನೇ ನಾವು ಒಟ್ಟು ಓವರ್ಆಲ್ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಸಹಕಾರಿ ಆಗುತ್ತೆ. ಇಲ್ಲಾಂದ್ರೆ ಅದು ತುಂಬ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಈಗ ಕ್ಷಣಿಕವಾಗೋದ್ರಿಂದ ಲಾಭ ಆಗಿರ್ಬೋದು, ಬಟ್ ಲಾಂಗ್ ಟರ್ಮ್ ಅಂತ ತಗೊಂಡೋಗೋದು. ಈಗ ಉದಾಹರಣೆ ತಗೊಂಡ್ರೆ ನಮ್ಮ ದೇಶದಲ್ಲಿ ಸಂಶೋಧನೆಗಳು ತಗೊಂಡಾಗ ಸಂಶೋಧನೆ ಮಟ್ಟ ಬಹಳ ಕಡಿಮೆ ಇದೆ. ಯಾವಾಗ ಸಂಶೋಧನೆಗಳು ಬರಬೇಕು ಅಂತಂದ್ರೆ ಒಂದು ನೋವೆಲ್ ಥಾಟ್, ಒಂದು ಕ್ರಿಯೇಟಿವಿಟಿ, ನಮ್ದು ಏನೇನೋ ಹೈಯರ್ ಕಾಗ್ನಿಟಿವ್

0: ಫಂಕ್ಷನ್ಸ್ ಅಂತ ನಮ್ಮ ಸೈಕಾಲಜಿಯಲ್ಲಿ ಹೇಳ್ತೀರಿ. ಅದು ಆಗ ಆಕ್ಟಿವೇಟ್ ಆಗಬೇಕು ಅಂದಾಗ ನಮಗೆ ಒಂದು ಪೀಸ್ಫುಲ್ ಮೈಂಡ್ ಇರಬೇಕು, ಸಮಾಧಾನದಿಂದ ಇರತಕ್ಕಂಥ ಮನಸ್ಸಿರಬೇಕದು. ಆ ಸಮಾಧಾನ ಆಗಿರತಕ್ಕಂಥ ಮನಸ್ಸು ಇಲ್ದಿರ ಬರೀ ಗೊಂದಲಮಯವಾಗಿದ್ದಾಗ ಏನಾಗುತ್ತಂದ್ರೆ ಯಾವಾಗಲೂ ಇದು ಒಂದು ಕ್ರಿಯೇಟಿವಿಟಿ ಇರೋದಿಲ್ಲ, ಒಂದು ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಇರೋದಿಲ್ಲ, ಆಮೇಲೆ ಸಮಸ್ಯೆ ಪರಿಹಾರ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇರೋದಿಲ್ಲ, ಆಮೇಲೆ ಸಂರಚನೆ ಅಂತ ಏನು ಹೇಳ್ತೀರಿ ಏನಂತಂದ್ರೆ ಕಾನ್ಸೆಪ್ಟ್ ಫಾರ್ಮೇಷನ್ ಅಂದ್ರೆ ನಾವೇನಾದ್ರು ವಿಷಯ ಹೇಳಿದಾಗ ಅದನ್ನು ಒಂದು ಮಾನಸಿಕ ಚಿತ್ರಣ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ಏನು ಇಲ್ಲಿ ಮೊಬೈಲ್ ನೋಡಿರ್ತಾ ಅದೇ ಇರ್ತವೆ ಹೊರತು ನಾವು ಹೇಳೋದ್ರ ಬಗ್ಗೆ ಒಂದು ಚಿತ್ರಣ ಬರೋದಿಲ್ಲ. ಇದೀಗಿದ್ದಾಗ ಏನಾಗುತ್ತೆ ಆಟೋಮೆಟಿಕ್ ಆಗುತ್ತೆ, ಕ್ರಿಯೇಟಿವಿಟಿ ಅನ್ನೋದು ಕಡಿಮೆ ಆದಾಗ ನ್ಯಾಚುರಲ್ ಆಗಿ ಹೊಸದ ಸಂಶೋಧನೆಗಳು ಇನ್ವೆಸ್ಟ್ಮೆಂಟ್ಸ್ ಆಗೋದು ಕಡಿಮೆ ಆಗ್ಬಿಟ್ಟಿದೆ. ಇದು ವ್ಯಕ್ತಿಗೆ ಅಂತಲ್ಲ ದೇಶಕ್ಕೂ ಒಂದು ಮಾರಕ.
1: ಎಕ್ಸಾಕ್ಟ್ಲಿ ಸರ್.
0: ಇದು ಇದರಿಂದ ಮನಗಂಡು ನಮ್ಮ ಕುಲಪತಿಗಳ ಸಭೆಯಲ್ಲಿ ಅವರೆಲ್ಲ ಹಿರಿಯರು ಅವ್ರು ಇದನ್ನ ನಮ್ಮ ಮುಖ್ಯಮಂತ್ರಿಗಳಿಗೆ ಅದನ್ನು ಮಂದಟ್ ಮಾಡಿದ್ದಾರೆ. ಸರ್ಕಾರನೂ ಬಹುಶಃ ಇದ್ರ ಬಗ್ಗೆ ಒಂದು ಸಕಾರಾತ್ಮಕವಾಗಿ ಒಂದು ಪ್ರಕ್ರಿಯೆ ಮಾಡಿ ಅದಕ್ಕೇನೋ ಒಂದು ಸರಿಯಾದ ಒಂದು ಸೊಲ್ಯೂಷನ್ ಕೊಡಬೇಕು ಅಂತ ಎಚ್ಚೆತ್ತುಕೊಂಡಿದೆ ಅಂತ ಹೇಳ್ತಾ ಇದ್ದೀನಿ.
1: ಡಾಕ್ಟರ್ ಸರ್, ತಮ್ಮ ಉತ್ತರದಲ್ಲಿ ಗೊಂದಲಮಯ ಅಂತ ನೀವು ಒಂದು ಪದವನ್ನು ಬಳಸಿದ್ರೆ ಅದಕ್ಕೆ ಒಂದು ಪ್ರಶ್ನೆ ಇದೆ. ಆದರೆ ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ ಮೊಬೈಲ್ ಅಡಿಕ್ಷನ್. ಮೊಬೈಲ್ ಫೋನ್ ವ್ಯಸನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ಶ್ರೀನಿವಾಸ್ ಎಂ ಅವರು. ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಮೊಬೈಲ್ ಅಡಿಕ್ಷನ್, ಮೊಬೈಲ್ ವ್ಯಸನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ ಜ್ಞಾನಭಾರತಿ ಕ್ಯಾಂಪಸ್ ಬೆಂಗಳೂರು ಯೂನಿವರ್ಸಿಟಿ ಬೆಂಗಳೂರಿನ ಪ್ರೊಫೆಸರ್ ಅಂಡ್ ಚೇರ್ಮನ್ ಡಾಕ್ಟರ್ ಶ್ರೀನಿವಾಸ್ ಎಂ ಅವರು. ಬ್ರೇಕ್ನ ಮುಂಚೆ ಗೊಂದಲಮಯ ಅನ್ನೋ ಒಂದು ಪದವನ್ನು ಬಳಸಿದ್ರಿ ನೀವು, ಅಲ್ಲೇ ಒಂದು ಪ್ರಶ್ನೆ ಬರುತ್ತೆ. ತಾಳ್ಮೆಯನ್ನ ಕಳ್ಕೊಂಡಿದ್ದಾರೆ ನಾಟ್ ಓನ್ಲಿ ಕಿಡ್ಸ್, ಯುವಕರು, ಈವನ್ ನಾವು ಎಲ್ಲರೂ ಕೂಡ. ಇದಕ್ಕೂ ಒಂದು ಕಾರಣ ಮೊಬೈಲ್ ಆಗಬಹುದು?
2: ಖಂಡಿತವಾಗಿ. ಅದನ್ನೇ ನಾನು ಹೇಳ್ತಾ ಇರೋದು. ಇವಾಗ ನಾನು ಒಂದು ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ದೇಹದ ಮೇಲೆ ಪರಿಣಾಮ ಅಂತ ಹೇಳಿದೆ. ನಾನು ದೇಹ ಅಂತಂದ್ರೆ ಯಾವುದು? ದೇಹದ ಒಂದು ಭಾಗವಾದಂಥ ಮೆದುಳು. ಆ ಮೆದುಳು ಜೊತೆ ನಮ್ಮಲ್ಲಿ ಒಂದು ಹಾರ್ಮೋನಲ್ ಚೇಂಜಸ್ಸು ಆಗ್ತವೆ. ಯಾಕಂದ್ರೆ ನೋಡಿ ನೋಡಿ ಏನಾಗುತ್ತೆ ಅಂದರೆ, ಬ್ರೈನಲ್ಲಿ ಹೇಳಿದ್ನಲ್ಲ, ಆ ಬ್ರೈನ್ ಫಂಕ್ಷನ್ಸಲ್ಲಿ ವ್ಯತ್ಯಾಸಗಳಾಗಕ್ಕೆ ಶುರು ಆಗುತ್ತೆ. ಆ ವ್ಯತ್ಯಾಸ ಆದಾಗ ಹೇಳಿದ್ನಲ್ಲ, ಅವ್ರದ್ದು ಅಟೆನ್ಷನ್ ಇರ್ಬೋದು, ಕಾನ್ಸಂಟ್ರೇಷನ್ ಇರಬಹುದು, ಅವರ ಜ್ಞಾಪಕಶಕ್ತಿ ಇರಬಹುದು, ಅಥವಾ ಒಂದು ಪ್ರತ್ಯಕ್ಷಾನುಭವ ಹೇಳೋದು ಪರ್ಸೆಪ್ಷನ್ ಅನ್ನೋದು ಇರ್ಬೋದು, ಅದರ ಮೇಲೆಲ್ಲ ಬಹಳ, ಅದು ಇನಿಷಿಯಲ್ ಸ್ಟೇಜಸ್ಸು, ಲೋಯರ್ ಕಾಗ್ನಿಟಿವ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಇದ್ರ ಮೇಲೇ ಪರಿಣಾಮ ಬಿದ್ದುಬಿಡ್ತವೆ. ಇದನ್ನು ಪರಿಣಾಮ ಬಿದ್ದು ನೆಕ್ಸ್ಟ್ ಫರ್ದರ್ ಹೇಳಿದ್ದು ಹೈಯರ್ ಕಾಗ್ನಿಟಿವ್ ಫಂಕ್ಷನ್ ಅಂದಾಗ ನಾನು ಹೇಳಿದ್ನಲ್ಲ, ನಮ್ಮ ಕ್ರಿಯೇಟಿವಿಟಿ, ರೀಸನಿಂಗ್ ಎಬಿಲಿಟಿ, ಇದ್ರ ಮೇಲೆಲ್ಲ ಪರಿಣಾಮ ಬಿದ್ದುಬಿಡುತ್ತೆ. ಇದು ಇದ್ರ ಜೊತೆಗೆ ಏನಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಚಾಲೆಂಜಸ್ ಆಗ್ತವೆ. ಬರೀ ಇದು ಮೆದುಳು ಮೇಲೆ ಅಂತಲ್ಲ, ಹಾರ್ಮೋನಲ್ ಚೇಂಜಸ್ಸು ಆಗೋದ್ರಿಂದ ಏನಾಗುತ್ತೆ, ಅದಕ್ಕೆ ತಕ್ಕ ಹಾರ್ಮೋನ್ಸು ನ್ಯಾಚುರಲ್ಲಿ ಅದು ನಮ್ಮ ಒಂದು ವರ್ತನೆ ಮೇಲೆ ಪರಿಣಾಮ ಬೀರ್ತವೆ. ಈಗ ವ್ಯಕ್ತಿ ಇವಾಗ ರೆಸ್ಟಲ್ಲಿರೋವಾಗ ಅವನ ಒಂದು ಮನಸ್ಥಿತಿ ಹೇಗಿರುತ್ತೆ, ಅಥವಾ ಒಬ್ಬ ಟಯರ್ಡ್ ಆಗಿರೋ ಒಂದು ವ್ಯಕ್ತಿಯಲ್ಲಿ ಅವನ ಮನಸ್ಥಿತಿ ಹೇಗಿರುತ್ತೆ ನಮಗೆ ಗೊತ್ತಿದೆ. ನಮಗೆ ಅವನ ಒಂದು ಯಾವ ರೀತಿ ನಿರ್ಧಾರ ತಗೊಳ್ತಾನೆ, ಯಾವ ರೀತಿಯಾದ ಒಂದು ಒಂದು ವಸ್ತುಸ್ಥಿತಿಯನ್ನು ಅವನು ಗ್ರಹಿಸ್ತಾನೆ ಅನ್ನೋದು ನಮಗೆ ವ್ಯತ್ಯಾಸಗಳು ಗೊತ್ತಾಗ್ತವೆ. ಅದೇ ರೀತಿಯಲ್ಲಿ ಇಲ್ಲಿ ಈಗ ಏನಂದ್ರೆ ಮೊಬೈಲಲ್ಲಿ ನಾವು ಕೂತ್ಕೊಂಡು ನೋಡಿದಾಗ ಸ್ಟ್ರೈನ್ ಆಗ್ತವೆ, ಮೆಂಟಲಿ ಸ್ಟ್ರೈನ್ ಆಗ್ತವೆ ಅವು. ಆ ಸ್ಟ್ರೈನ್ ಆದಾಗ ಆಟೋಮೆಟಿಕಲ್ಲಿ ನಮಗೆ ಏನಾಗುತ್ತೆ ಅಂದರೆ ಆ ಚೇಂಜಸ್ ಆಗಿರೋದ್ರಿಂದ ಮೆದುಳು ಮೇಲೆ ಪರಿಣಾಮ ಬೀರದಿರೋದ್ರಿಂದ ಅವನು ಒಂದು ನೆಗೆಟಿವ್ ಎಮೋಷನ್ಸ್ ಅಂತ ಹೇಳ್ತೀರಿ, ಏನು ಕೋಪ, ತಾಪ, ಅಸಹನೆ ಅಂತ ಇರಬಹುದು. ಆಮೇಲೆ ಒಂದು ಪಾಸಿಟಿವ್ ಎಮೋಷನ್ಸ್ ಅಂತ ಏನು ಇರ್ತಿರಲ್ಲ, ಆ ತಾಳ್ಮೆ ಅಂತ ಇರಬಹುದು, ಅಥವಾ ಕರುಣೆ ಅಂತ ಇರಬಹುದು, ಖುಷಿ ಅಂತ ಇರ್ಬೋದು, ಹ್ಯಾಪಿ, ಜಾಯ್ ಅಂತ ಹೇಳ್ತೀರಿ, ಅದರದ ಮಟ್ಟ ಕಡಿಮೆ ಆಗ್ತವೆ. ಕಡಿಮೆ ಆಗಿ ಈ ಅಗ್ರೆಷನ್ ಅಂತ ಇರಬಹುದು, ಒಂಥರ ಗೊಂದಲ ಅಲ್ಲೇ ಬರೋದಲ್ಲಿ ಅನ್ಸರ್ಟನಿಟಿ, ಆ ಟೈಮಲ್ಲಿ ನಾನು ಏನು ಮಾಡಬೇಕು ಅಂದಾಗ ಅವನು ವ್ಯತ್ಯಾಸಗಳು ಶುರು ಆದಾಗ ಏನಾಗುತ್ತೆ ಅಂದರೆ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಮೇಲೆ ಪರಿಣಾಮ ಬೀರುತ್ತೆ. ಅದು ಆ ನ್ಯಾಚುರಲ್ ಆಗಿ ಏನೋ ನನ್ನ ಮಗ ಈ ಥರ ಬಿಹೇವ್ ಮಾಡೋಕ್ಕೆ ಶುರು ಮಾಡಿದ್ದಾನೆ ಅಂತಾರೆ, ಅಥವಾ ಆಮೇಲೆ ತಾಯಿ ಬಾಪ ಅಂತ ತಾಯಿ ತೋರಿಸುವಂಥ ಪ್ರೀತಿ ವಿಶ್ವಾಸವೇ ಅವ್ರಿಗೆ ಒಂಥರ ಅಲ್ಲಿ ನೆಗೆಟಿವ್ ಆಗಿ ಕಾಣಿಸೋಕೆ ಶುರು ಮಾಡಿಬಿಡ್ತವೆ. ಇಲ್ಲೇನಾಗುತ್ತೆ, ಇದ್ರ ಮೇಲೆ ಫೋಕಸ್ ಮಾಡಿರೋದ್ರಿಂದ ಅಲ್ಲಿ

0: ಬಾಪ ಊಟ ಮಾಡು ಅಂತ ಕರಿಯೋದ ಅಂತ ಕರಿತೇವೆ ಮಗು, ತಾಯಿ ಕರೆದಾಗ ಮಗುನ, ಅದೇ ಇವ್ರಿಗೂ ಒಂಥರ ನೆಗೆಟಿವ್ ಆಗಿ ಕಾಣಿಸಕ್ಕೆ ಶುರು ಆಗ್ತವೆ. ಸೊ ಈ ರೀತಿಯಾದಂಥ ಒಂದು ದಿನನಿತ್ಯ ಚಟುವಟಿಕೆಗಳ ಮೇಲೆ ಪರಿಣಾಮ ಬಿದ್ದುಬಿಟ್ಟೇನಾಗುತ್ತೆ ಅಂದರೆ ಅವರು ಒಟ್ಟಾರೆ ವ್ಯಕ್ತಿತ್ವನೇ ಒಂದು ರೀತಿ ಏನು ಕಾಂಪ್ರಮೈಸ್ ಅಂತ ಹೇಳ್ತಿರಲ್ಲ ಆ ಥರ ಆಗ್ಬಿಟ್ಟಿರುತ್ತೆ. ಇದು ಒಂದು ಚಿಂತಾಜನಕವಾದಂಥ ವಿಷಯ ಅಂತಲೇ ನಾನು ಹೇಳ್ತೀನಿ, ಇಷ್ಟಪಡ್ತೀನಿ.
1: ಚಿಂತಾಜನಕ ವಿಷಯ ಅಂದ ತಕ್ಷಣ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂದರೆ, ಈಗ ಈ ಒಂದು ವಿಷಯದ ಕುರಿತು ತಯಾರಿಕೆ ಮಾಡುವಾಗ ಒಂದು ಸುದ್ದಿಯನ್ನು ನೋಡಿದೆ, ಇತ್ತೀಚಿನ ದಿನಗಳಲ್ಲಿ ಆಗಿರುವ ಘಟನೆ ಅದು. ಮೊಬೈಲ್ ಅಡಿಕ್ಷನ್ ಈ ಥರ ಆಗಿದೆ, ಪಾಲಕರು ಏನು ಮಾಡಿದ್ರು, ವೈಫೈ ಸ್ವಿಚ್ ಆಫ್ ಮಾಡಿದ್ರು, ರಾತ್ರಿ ಮಗು ಹೋಗಿ ಪಾಲಕರನ್ನೇ ಸಾಯಿಸಿದ್ದಾರೆ, ಅಂತ ಒಂದು ಅಪರಾಧ ಆಗಿದೆ.
0: ಹೌದು,
1: ಏನು ಹೇಳಕ್ಕೆ ಇಷ್ಟ?
0: ಖಂಡಿತವಾಗಿ ಅದನ್ನೇ ಹೇಳಿದ್ನಲ್ಲ, ಈಗ ನಾನು ಮಗು ನೋಡ್ತಾ ಇದ್ದಾಗ ನಾವೇನು ಮಾಡ್ತೀರಿ, ಅದ ಪೇರೆಂಟ್ ನಾವೂ ಯೋಚನೆ ಮಾಡಬೇಕಾಗತ್ತೆ. ಮಗು, ಈಗ ನಾನು ಒಂದು ಮನಃಶಾಸ್ತ್ರಜ್ಞನಾಗಿ ನಾನು ಹೇಳಬೇಕು ಅಂತಂದರೆ, ಒಂದು ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯ ಒಂದು ಕಡೆ, ಇನ್ನೊಂದು ಮೊಬೈಲ್ನ ಬಗ್ಗೆನೇ ಅಟ್ರಾಕ್ಷನ್ ಒಂದು ಕಡೆ ತಗೊಂಡಾಗ, ಎರಡೂ ಬ್ಯಾಲೆನ್ಸ್ ತಗೊಂಡಾಗ ಖಂಡಿತವಾಗಿ ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಇದು ಕಂಪೇರ್ ಮಾಡಿದ್ರೆ. ಬಟ್ ನಾವು ಅಧ್ಯಯನ ಮಾಡಿ ನೋಡಿದಾಗ ಎಂಥ ಮಕ್ಕಳು ಜಾಸ್ತಿ ಮೊಬೈಲ್ಗೆ ಅಟ್ರಾಕ್ಷನ್ ಆಗಿರ್ತಾರೆ ಅಂತಂದಾಗ, ನಾನು ಹೇಳಿದ್ನಲ್ಲ, ತಂದೆ ತಾಯಿಗಳು ಡೆಲಿಬರೇಟ್ ಆಗಿ ಅವ್ರಿಗೆ ಅವರ ಲವ್ ಅಫೆಕ್ಷನ್ ಕಡಿಮೆ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ. ಪಾಪ ತಂದೆ ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ, ತಾಯಿ ಏನೋ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಊರಿಂದ ಆಚೆ ಎಲ್ಲೋ ಕೆಲಸ ಮಾಡಿಕೊಂಡು ಇದು ಮಾಡೋ ಪರಿಸ್ಥಿತಿಯಲ್ಲಿ ಅವ್ರಿಗೆ ಮಕ್ಕಳಿಗೆ ಕೊಡಬೇಕಾಗಿತ್ತು ಅಷ್ಟೊಂದು ಲವ್ ಅಫೆಕ್ಷನ್ ಕೊಡೋಕೆ ಆಗದಿರ ಅಂತ ಇರ್ಬೋದು. ಆ ಮಗು ಏನು ಮಾಡುತ್ತೆ, ಆ ಒಂದು ಲವ್ ಅಫೆಕ್ಷನ್ದು ಏನಿದೆ ಆಮೇಲೆ ನ್ಯೂನ್ಯತೆನ ಈ ರೀತಿ ತೀರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಕ್ ಹೋಗ್ತದೆ. ಅಯ್ಯೋ ನನ್ನ 24 ಇದು ತಂದೆ ತಾಯಿ ಇಲ್ದಿರೋ ಟೈಮಲ್ಲಿ ಇದು ನನ್ನ ಹತ್ರ ಇದೆ ಅಂತಂದಾಗ ಈ ರೀತಿಯಾದ ಒಂದು ಭಾವನೆಗಳು ಬಂದು ಅದ್ರ ಮೇಲೆ ಅಟ್ರಾಕ್ಷನ್ ಆಗೋಂಥ ಸಾಧ್ಯತೆಗಳು ಅಧಿಕವಾಗಿದೆ. ಇಲ್ಲಿ ನಾನೇನು ಹೇಳೋದು ಅಂತಂದರೆ, ಪೇರೆಂಟ್ಸ್ಗಳಿಗೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸ, ನಿಮ್ಮ ಒಂದು ಸಾಮೀಪ್ಯ ಖಂಡಿತವಾಗಿ ಇದನ್ನು ದುರ್ಬಲ ಮಾಡುತ್ತೆ. ಅದರಿಂದ ನಾವು ಅಯ್ಯೋ ನಾನು ಆ ಮಗು ಜೊತೆ ಇಲ್ಲ ಅಂದ ತಕ್ಷಣ ಅಲ್ಲ, ಎಷ್ಟಿರ್ತೀರೋ ಆ ಟೈಮಲ್ಲಿ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳಿ, ನಿಮ್ಮ ಲವ್ ಅಫೆಕ್ಷನ್ ಮಾತಾಡಿಸಿ, ಮಕ್ಕಳ ಜೊತೆ ಮಾತಾಡಿಸಿ, ಅವ್ರ ಜೊತೆ ಒಂದಷ್ಟು ಸಮಯ ಕಳೀರಿ, ಅವ್ರ ಮಕ್ಕಳದ್ದು ಆಗೋ ಏನು ಬೇಕು ಬೇಡ ಅನ್ನೋದನ್ನು ಕೇಳ್ಕೊಳ್ಳಿ. ಅದ್ರ ಜೊತೆ ಒಂದು ಎಸ್ಪೆಷಲಿ ಸಣ್ಣ ಮಕ್ಕಳು ಅಂದಾಗ ಅವರ ತಂದೆ ತಾಯಿಗಳ ಒಂದು ವಾರ್ಮ್ತ್ ಬೇಕು, ಅವ್ರ ಎತ್ಕೊಳ್ಳೋದಾಗಿರ್ಬೋದು, ಅವ್ರ ಅಪ್ಕೊಳ್ಳೋದಾಗ ಅವ್ರದ್ದು ಮುದ್ದಾಡೋದಾಗಲಿ, ಅವು ಬೇಕು. ಅವೆಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಕೆಲವ್ಗೆ ಏನಾಗುತ್ತೆ, ಕೆಲವು ಮಕ್ಕಳಿಗೆ ಜಾಸ್ತಿ ಬೇಕು, ಕೆಲವು ಮಕ್ಕಳಿಗೆ ಕಡಿಮೆ ಬೇಕು ಅಂತ ಇರುತ್ತೆ. ಅಂಥದ್ದನ್ನು ಅವನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ.
1: ಎಕ್ಸಾಕ್ಟ್ಲಿ
0: ಆ ಎಕ್ಸ್ಪ್ರೆಸ್ ಮಾಡೋದು ಹೇಗೆ, ಕೋಪದ ಮುಖಾಂತರ, ಅಥವಾ ಇವರು ಅವರೇನು ಹೇಳಿದ್ದು ಕೆಲಸ ಏನು ಹೇಳ್ತಾರೋ ಅದನ್ನು ಮಾಡದೇ ಇರೋದ್ರ ಮುಖಾಂತರ. ಅವಾಗ ನಾವು ಎಚ್ಚೆತ್ಕೊಳ್ಬೇಕಾಗುತ್ತೆ, ಓ ಮಗು ಎಲ್ಲೋ ಒಂದು ಸ್ವಲ್ಪ ಬದಲಾವಣೆ ಆಗ್ತಾ ಇದೆಯಲ್ಲ ಅಂತ ತಿಳ್ಕೊಂಡು ನಮ್ಮಂಥವ್ರ ಒಂದು ಸಹಾಯನೂ ಪಡ್ಕೊಳ್ಬಹುದು, ಅಥವಾ ನಿಮಗೆ ಅದು ಅರಿವು ಆಗುತ್ತೆ, ಅದು ಎಲ್ಲ ವ್ಯತ್ಯಾಸ ಆದಂಗೆ ಆಟೋಮೆಟಿಕ್ಕಾಗಿ ನೀವು ಜಾಸ್ತಿ ಇನ್ವಾಲ್ವ್ ಆಗಬೇಕಾಗುತ್ತೆ. ಅವಾಗ ಇನ್ಸ್ಟೆಡ್ ಆಫ್ ನಾವು ಬೇರೆ ದೂರ ಸರಿಯೋದಕ್ಕಿಂತ ಅಯ್ಯೋ ಕೋಪ, ನಾವು ಕೋಪ ಮಾಡ್ಕೊಬಿಡ್ತೀವಿ, ಮಗು ಹಂಗೆ ಅಂದ್ಬಿಡ್ತಲ್ಲ ಅಂತ ತಕ್ಷಣ ಕೆಲವು ಸತಿ ನಮಗೂ ಬರ್ತವೆ. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಹಂಗೆ ಇರುತ್ತೆ. ಅದು ಹಂಗೆ ಮಾಡ್ಕೊಳ್ಳೋ ಬದಲಾಗಿ ಇನ್ನೂ ಅದೊಂದು ಹೆಚ್ಚಿನ ಪೇಷನ್ಸು, ಇನ್ನೂ ಹೆಚ್ಚಿನವಾದಂಥ ಲವ್ ಅಫೆಕ್ಷನ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಅದು ಖಂಡಿತವಾಗಿ ಅದು ಮಕ್ಕಳಿಗೆ ರೀಚ್ ಆಗುತ್ತೆ. ನಾನು ಹೇಳ್ತೀನಲ್ಲ, ತಂದೆ ತಾಯಿಗಳ ಪ್ರೀತಿಗಿಂತ ಹೆಚ್ಚಿನದ್ದು ಯಾವುದೂ ಇಲ್ಲ. ಅದ್ರ ಮುಂದೆ ಇದನ್ನು ನಗಣ್ಯ ಆಗುತ್ತೆ. ಅದನ್ನು ನಾವು ಒಂಥರ ಏನು ಯಾವುದೇ ಜಿಪುಡತೆ ಇಲ್ದಿರ ಯಥೇಚ್ಛವಾಗಿ ಉಪಯೋಗಿಸ್ಬೇಕು ಅನ್ನೋದನ್ನೇ ನನ್ನ ಸಜೆಷನ್.
1: ಬಹಳ ಉತ್ತಮವಾಗಿ ತಿಳಿಸಿದ್ರಿ ಡಾಕ್ಟರ್ ಸರ್. ಬಹಳ ಮುಖ್ಯವಾಗಿ ಮಕ್ಕಳು ಕೇಳುವುದಿಲ್ಲ ಅನ್ನೋ ಒಂದು ಬಹಳ ದೊಡ್ಡ ಪ್ರಶ್ನೆ ಪಾಲಕರಲ್ಲಿ ಇರ್ತದೆ. ಆದ್ರೆ ಈ ಒಂದು ವಿಷಯದ ಕುರಿತು ತಯಾರಿ ಮಾಡುವಾಗ ಮಕ್ಕಳು ದ ಕಿಡ್ಸ್ ನೆವರ್ ಲಿಸನ್ ದೇ ಅಬ್ಸರ್ವ್, ಪಾಲಕರು ಏನ್ ಮಾಡ್ತಾರೆ ಅದನ್ನ ಕೇಳೋದಿಲ್ಲ, ಅವರು ಅವರನ್ನ ಗಮನಿಸ್ತಾರೆ. ಅಂತ ಸಂದರ್ಭದಲ್ಲಿ ಪಾಲಕರಲ್ಲಿ ಯಾವ ರೀತಿಯ ಬದಲಾವಣೆ ಬೇಕು, ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಪಾಲಕರು ಕೂಡ ಈ ವ್ಯಸನಕ್ಕೆ ಅಡಿಕ್ಷನ್ಗೆ ಒಳಗಾಗಿದ್ದಾರೆ.
0: ಇಲ್ಲ, ಅದನ್ನು ಹೇಳಿದ್ನಲ್ಲ, ಹೆಚ್ಚಿನ ನಾವು ಮುಖ್ಯವಾಗಿ ನಮ್ಮಲ್ಲಿ ಏನಾಗಿದೆ, ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಇನ್ನೊಬ್ಬರಿಗೆ ಸಜೆಷನ್ ಕೊಡ್ತೀರಿ, ಆದರೆ
1: ಸರಿಯಾಗಿ
0: ಸಜೆಷನ್ ಕೊಡ್ತೀರಿ, ಆದರೆ ನಾವು ಅದನ್ನು ಪಾಲಿಸಲ್ಲ. ಮಕ್ಕಳು ಎಸ್ಪೆಷಲಿ ಸಣ್ಣ ಮಕ್ಕಳು ಗಮನಿಸ್ತಾ ಇರ್ತವೆ. ನಾವು ಅನ್ಕೊಂತೀರಿ ನಾವು ಯಾರು ಗಮನಿಸ್ತಾ ಇಲ್ಲ ಅಂತಲ್ಲ, ಅದನ್ನು ಅನುಸರಿಸ್ತವೆ. ಅದನ್ನು ಹೇಳೋದಲ್ಲ, ಸಣ್ಣ ಮಕ್ಕಳಿಗೆ ನಮ್ಮ ಪೇರೆಂಟ್ಸ್ ಇರ್ಬೋದು, ನಮ್ಮ ಟೀಚರ್ಸ್ ಇರಬಹುದು, ಮತ್ತು ಕ್ಲೋಸ್ ಫ್ರೆಂಡ್ಸ್ ಇರಬಹುದು, ಬಹಳ ಸುಲಭವಾಗಿ ಅನುಕರಣೀಯವಾಗಿರುತ್ತವೆ. ಅದರಿಂದ ನಮಗೆ ಆಸ್ ಅ ಪೇರೆಂಟ್ಸು ನಾವು ಖಂಡಿತವಾಗಿ ಜಾಗೃತ ಮನಸ್ಸಿನಿಂದ ನಾವು ವರ್ತಿಸ್ಬೇಕಾಗತ್ತೆ. ಆಮೇಲೆ ಇಲ್ಲಿ ಫ್ರೆಂಡ್ಶಿಪ್ಪು ಹೇಳಿದ್ನಲ್ಲ, ಫ್ರೆಂಡ್ಶಿಪ್ ಅನ್ನೋದು ಮುಖ್ಯ ಆಗುತ್ತೆ. ಅದು ಯಾವ ರೀತಿ ಸ್ನೇಹ ಮಾಡಿರ್ತಾರೆ ಅನ್ನೋದನ್ನು ನಾವು ಗಮನ ಇಟ್ಟು ನಾವು ಅವ್ರಿಗೆ ಒಂದಷ್ಟು ಸಜೆಷನ್ ಕೊಟ್ಟರೆ ಹೆಲ್ಪ್ ಆಗುತ್ತೆ. ಅಲ್ಲೇನಾಗುತ್ತೆ ಅಂತಂದರೆ ನಾವು ಬರೀ ಸಜೆಷನ್ ಕೊಟ್ಬಿಟ್ಟು ನಾವು ಆ ಥರ ಇಲ್ಲದೆ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಸಜೆಷನ್ ಅಂತಂದಾಗ ಇವಾಗ ಏನು ಹೇಳಿದ್ರಲ್ಲ, ಶಂಖದಿಂದ ಬಂದ್ರೇ ತೀರ್ಥ ಅಂತ ಹೇಳ್ತೀರಿ ನಾವು. ಯಾಕೆ ಅಂತಂದರೆ ಯಾರು ಏನು ಹೇಳಿದರೆ ಅವ್ರಿಗೆ ಸೂಕ್ತ ಅನ್ನೋದು ನಮ್ಗೆ ತಿಳ್ಕೊಳ್ಬೇಕು. ಎಲ್ಲದಕ್ಕೂ ಇವಾಗ ತಾಯಿ ಹೇಳೋ ವಿಷಯನೂ ನಾವು ತಂದೆ ಹೇಳಕ್ಕೆ ಹೋದರೆ ಅದಾಗಲ್ಲ, ಹಾಗೆ ತಂದೆ ಹೇಳೋ ವಿಷಯನ ತಾಯಿ ಹೇಳೋದಕ್ಕಾಗ

0: ಮೊಬೈಲ್ ವ್ಯಸನದ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ಶ್ರೀನಿವಾಸ್ ಎಂ, ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಜ್ಞಾನಭಾರತಿ ಕ್ಯಾಂಪಸ್ ಯೂನಿವರ್ಸಿಟಿ ಬೆಂಗಳೂರಿನಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಡಾಕ್ಟರ್ ಸರ್, ಈಗ ಬಹಳ ಮುಖ್ಯವಾದ ಒಂದು ಪ್ರಶ್ನೆಗೆ ನಾವು ಬರೋಣ. ಮೊಬೈಲ್ ಅಡಿಕ್ಷನ್ಗಳ ಬಗ್ಗೆ, ಅದರ ಒಂದು ದೈಹಿಕ ಮಾನಸಿಕ ಅದರ ಬಗ್ಗೆ ನೀವು ಹೇಳಿದ್ರಿ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಆಧ್ಯಾತ್ಮಿಕ ಅಂತ ಹೇಳಿದ್ರೆ ಯಾಕೆ ಈ ಒಂದು ಪದವನ್ನು ಬಳಸಿದ್ರಿ? ಎಷ್ಟು ಇದು ಒಂದು ಮುಖ್ಯ ಇದೆ ಒಂದು ಮನುಷ್ಯನ ಜೀವನದಲ್ಲಿ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಹೌದು, ಇದು ನಾನು ಕೂತ್ಕೊಂಡು ಹೇಳ್ತಾ ಇಲ್ಲ, ಅಂದರೆ ನಮ್ಮ ಒಂದು ವಿಶ್ವ ಆರೋಗ್ಯ ಸಂಸ್ಥೆ, ಆರೋಗ್ಯ ಎಂದರೆ ಏನು? ಆರೋಗ್ಯ ಅಂದಾಗ ಅದರಲ್ಲಿ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕವಾದಂಥ ಆರೋಗ್ಯ ಅಂತ ಹೇಳಿದೆ. ಅಂದರೆ ಈ ನಾಲ್ಕು ಕಾಂಪೊನೆಂಟು ಇನ್ವಾಲ್ವ್ ಆಗಿದೆ ಅಲ್ಲಿ. ನಾವು ಮುಖ್ಯವಾಗಿ ಹೇಳಿದ್ನಲ್ಲ, ದೈಹಿಕವಾಗಿ ಒಂದಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ರೆ, ಮಾನಸಿಕವಾಗಿ ಇತ್ತೀಚೆಗೆ ನಾವು ಇಂಪಾರ್ಟೆನ್ಸ್ ಕೊಡೋಕೆ ಶುರು ಮಾಡಿದ್ವಿ.
0: ಎಕ್ಸಾಕ್ಟ್ಲಿ ಸರ್.
1: ಸೊ ಅದು ಅದ್ರ ಜೊತೆ ಸಾಮಾಜಿಕ ಆರೋಗ್ಯನೂ ಮುಖ್ಯ. ಸಾಮಾಜಿಕ ಆರೋಗ್ಯ, ನಾವು ಹ್ಯೂಮನ್ ಬೀಯಿಂಗ್ಸ್ ಆರ್ ಸೋಷಲ್ ಅನಿಮಲ್ ಅಂತ ಹೇಳ್ತೀರಿ ನಾವು. ಸಮಾಜನ ಬಿಟ್ಟು ನಾವು ಬದುಕಕ್ಕಾಗಲ್ಲ. ಸೊ ಆದರೆ ಅದ್ರ ಜೊತೆ ನಾವು ಸಮಾಜನ ಅರ್ಥಕೊಂಡು ಸಮಾಜದಲ್ಲಿ ಹೇಗಿರಬೇಕು ಅನ್ನೋದು ಮುಖ್ಯ ಆಗುತ್ತೆ. ಅದರಿಂದ ನಾವೇನಾಗುತ್ತೆ, ಸೋಷಿಯಲ್ ನೆಟ್ವರ್ಕಿಂಗ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಹೇಳಿದೆ, ಕುಟುಂಬ ಇರಬಹುದು, ನಮ್ಮ ಒಂದು ನೆರೆಹೊರೆಯವರು ಇರಬಹುದು, ನಾವು ಒಂದು ಕಲಿಕೆ ಎಲ್ಲಿ ಕಲಿತಾ ಇದ್ದೀರೋ ಅನ್ನೋ ವಿದ್ಯಾಸಂಸ್ಥೆಗಳಿರಬಹುದು, ಒಟ್ಟಾರೆ ಸೊಸೈಟಿ ಅಂತ ಏನು ಕರಿತೀರಿ, ಸೊಸೈಟಿ ಇಸ್ ಇಂಪಾರ್ಟೆಂಟ್. ನಾವು ಅದನ್ನು ಬಿಟ್ಟು ಬೇರೆ ಹೋಗೋಕ್ಕಾಗಲ್ಲ. ಅದರಿಂದ ನಾವು ಆ ಸಾಮಾಜಿಕ ಆರೋಗ್ಯನೂ ನಾವು ಇಟ್ಕೊಳ್ಬೇಕಾಗುತ್ತೆ, ಫ್ರೆಂಡ್ಶಿಪ್ ಇಟ್ಕೊಳ್ಬೇಕಾಗುತ್ತೆ, ನೇಬರ್ ಜೊತೆ ಚೆನ್ನಾಗಿರ್ಬೇಕಾಗುತ್ತೆ, ನಾವು ಕೆಲಸ ಮಾಡುವಂಥ ಜಾಗದಲ್ಲಿ ಎಲ್ಲರ ಜೊತೆ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ. ಇದನ್ನು ಇಟ್ಕೊಂಡಾಗ ಅದು, ಯಾಕಂದ್ರೆ ನಮಗೆ ನೆಟ್ವರ್ಕ್ ಬೇಕದು.
0: ನಿಜ ನಿಜ.
1: ಸೋಷಿಯಲ್ ನೆಟ್ವರ್ಕ್ ಅಂತಾರೆ. ಯಾಕಂದ್ರೆ ಈಗ ಅಡೋಲೆಸೆನ್ಸ್ ಅಲ್ಲಿ ತಗೊಂಡಾಗ ಈ ಪೀರ್ ಗ್ರೂಪ್ ಅಂತ ಹೇಳ್ತೀರಿ ನಾವು, ಸಹಪಾಠಿಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ.
0: ಎಕ್ಸಾಕ್ಟ್ಲಿ.
1: ಎಷ್ಟೊಂದ್ಸತಿ ಏನಾಗುತ್ತೆ ಅಂದ್ರೆ, ಪೇರೆಂಟ್ಸ್ ಮಾತು ಕೇಳದೆ ಇರೋದು ಸಹಪಾಠಿಗಳ ಮಾತುಗಳು ಕೇಳೋ ತರ ಇರ್ತವೆ. ಯಾಕಂತಂದ್ರೆ ಅವ್ರಿಗೆ ಸೇಮ್ ಏಜ್ ಅವರು ಅಲ್ವಾ, ಅಥವಾ ಸೇಮ್ ಸೆಕ್ಸ್ ಅವರು ಇದ್ದಾಗ ಏನಾಗುತ್ತೆ, ಆಮೇಲೆ ಅವ್ರ ಸೇಮ್ ವೇವ್ ಲೆಂತ್ ಇರುತ್ತೆ,
0: ಅಂಡರ್ಸ್ಟ್ಯಾಂಡಿಂಗ್
1: ಇರುತ್ತೆ. ಅವಾಗ ಏನಾಗುತ್ತೆ, ಅವರು ಯಾರು ಏನ್ ಹೇಳ್ತಾರೋ ಅದು ಅವರು ಮನದಟ್ಟ ಆಗೋ ರೀತಿಯಲ್ಲಿ ಇರುತ್ತೆ. ಅದು ಅದರಿಂದ ಅದಕ್ಕೆ ಸಹವಾಸ ತುಂಬ ಮುಖ್ಯ ಆಗುತ್ತೆ. ಸೊ ಇಂಥ ಸಮಯದಲ್ಲಿ ಅವರ ಕ್ಲಾಸ್ಮೇಟ್ಸ್, ಯಾಕಂದರೆ ಕ್ಲಾಸ್ಮೇಟ್ಸ್ ಎಂಥವ್ರ ಜೊತೆ ಸಹವಾಸ ಇದೆ, ಅವ್ರದ್ದು ಯಾರಿದ್ದಾರೆ, ಎಲ್ಲೋಗ್ತಾರೆ ಅಂದಾಗ ಒಬ್ಬ ಟೀಚರಾಗಿ ಒಬ್ಬ ಪೇರೆಂಟಾಗಿ ಗಮನಿಸಬೇಕಾಗಿರೋದು ಮುಖ್ಯ ಆಗುತ್ತೆ.
0: ಎಷ್ಟು ವಿವರವಾಗಿ ಹೇಳಿದ್ರೆ, ಅಲ್ಲೇ ಒಂದು ಇನ್ನೊಂದು ಪ್ರಶ್ನೆ, ಕಮ್ಯುನಿಕೇಶನ್ ಎಷ್ಟು ಮುಖ್ಯ? ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ದುಃಖ ಸುಖ ಯಾವುದೇ ಒಂದು ಇಮೋಷನ್ ಇದ್ರೆ ಸ್ಟೇಟಸ್ ಮುಖಾಂತರ ನಾವು ಹೇಳ್ಕೋತೇವೆ, ಆದರೆ ಅದು ಯಾರೊಂದಿಗೆ ಹೋಗಿ ಮಾತನಾಡುವುದಿಲ್ಲ. ಕಮ್ಯುನಿಕೇಶನ್ ಎಷ್ಟು ಮುಖ್ಯ?
1: ಹೌದು, ಬಹಳ ಮುಖ್ಯ. ನಾವು ಇವಾಗ ಯಾವುದೇ ಒಂದು ತೊಂದರೆ ಅಂತ, ಈಗ ನನಗೊಂದು ಯಾವುದೋ ತೊಂದರೆ ಆಗಿದೆ ಅಂದ್ರೆ ಹೇಗೆ ನಾನು ಅದನ್ನು ಕನ್ವೆ ಮಾಡ್ತೀನಿ? ಎರಡೇ ಮುಖಾಂತರ. ಒಂದು ಎರಡು ರೀತಿ ಏನು ಕಮ್ಯುನಿಕೇಶನ್ ಅಂತಂದ್ರೆ, ಎರಡು ತರ. ಒಂದು ಸಂವಹನ ಅಂತ ಕನ್ನಡದಲ್ಲಿ ನಾವು ಹೇಳ್ತೀರಿ, ಅದು ನಮ್ಮ ಒಂದು ಭಾಷೆ ಮುಖಾಂತರ, ಶಾಬ್ದಿಕ.
0: ಎಸ್,
1: ಶಾಬ್ದಿಕ ಮುಖಾಂತರ ಇದು ಮಾಡ್ತೀರಿ. ಇನ್ನೊಂದು ನಾವು ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀರಿ. ಆ ಬಾಡಿ ಲ್ಯಾಂಗ್ವೇಜ್ ಮುಖಾಂತರ ನಮ್ಮ ಒಂದು ಅಹಂಭಾವಗಳನ್ನ ಇನ್ನೊಬ್ಬರಿಗೆ ಕನ್ವೆ ಮಾಡ್ತೀರಿ.
0: ವೆರಿ ನೈಸ್.
1: ಈಗ ನಮ್ಮ ಒಂದು ಇಂಡಿಯನ್ ಕಾಂಟೆಕ್ಸ್ಟ್ ಹೆಂಗಿದೆ ಅಂತಂದ್ರೆ, ನಾವು ಏನೇ ಒಂದು ತೊಂದರೆ ಇದಕ್ಕೆ ಅದನ್ನ ಹೇಳ್ಕೊಳ್ಳಲ್ಲ ನಾವು. ಒಂಥರ ನಾವೆಲ್ಲ ಒಂಥರ ಬೇಸಿಕಲಿ ಒಂಥರ ಕ್ಲೋಸ್ ಸೊಸೈಟಿ ನಮ್ಗೆ. ಆ ಕ್ಲೋಸ್ ಸೊಸೈಟಿ ಆಗಿರೋದ್ರಿಂದ, ಅಯ್ಯೋ ನಾನೇನು ಹೇಳ್ಕೊಂಡ್ರೆ ಬೇರೆಯವ್ರು ಏನು ಅನ್ಕೊಂತಾರೋ ಅನ್ನೋ ಒಂದು ಭಾವನೆ ಇರುತ್ತೆ. ನಾವು ಈಗ ಉದಾಹರಣೆ ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ, ಯಾವುದೇ ಮಕ್ಕಳು ಇವಾಗ ನಾವು ಕ್ಲಾಸಲ್ಲಿ ಇರುವಾಗ ಅಷ್ಟೇ ಮಕ್ಳಿಗೆ ಮಾತಾಡಿ ಮಾತಾಡಿ ಅಂತ ಹೇಳ್ತೀರಿ, ಯಾರು
0: ಮಾತಾಡೋದಿಲ್ಲ.
1: ಅವ್ರಿಗೆ ಗೊತ್ತಿರುತ್ತೆ, ಉತ್ತರ ಗೊತ್ತಿದ್ರು ಅವ್ರಿಗೆ, ಅಯ್ಯೋ ಹೇಳಿದ್ರೆ ಏನನ್ ನನ್ನ ಟೀಚರ್ ಏನ್ ಅನ್ಕೊಂತಾರೋ, ನನ್ನ ಕ್ಲಾಸ್ಮೇಟ್ಸ್ ಏನ್ ಅನ್ಕೊಂತಾರೋ, ಅಥವಾ ನಾನ್ ಸರಿ ಹೇಳ್ತಾ ಇದ್ದೀನಿ ತಪ್ಪು, ಈ ರೀತಿಯಾದಂಥ ಭಾವನೆಗಳು ಇರ್ತವೆ. ಸೊ ಆ ಇನ್ಹಿಬಿಷನ್ ಇಲ್ದಿರ ಬರಬೇಕಾಗುತ್ತೆ. ಇದೇ ಒಂದು ಒಂದು ಕಠಿಣವಾದ ಪರಿಸ್ಥಿತಿ.
0: ಎಕ್ಸಾಕ್ಟ್ಲಿ.
1: ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಅವರ ಮನಸ್ಸಿನ ಒಳಗೆ ಹೊಕ್ಕಿ ಅವರು ಏನು ತೊಂದರೆ ಆಗ್ತಾ ಇರಬೇಕಂದ್ರೆ, ನಿಜವಾಗ್ಲೂ ಇದು ಚಾಲೆಂಜಿಂಗ್ ಸಿಚುಯೇಷನ್ನು. ಇದು ಒಂದು. ಎರಡನೇದೇನು ಹೇಳೋದಲ್ಲ, ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳಿದ್ರು ಕೆಲವರು ಹೇಳೋದಲ್ಲ, ಬಾಡಿ ಲ್ಯಾಂಗ್ವೇಜ್ ಮುಖಾಂತರ. ಇವಾಗ ಉದಾಹರಣೆಗೆ ನಾನು ಏನೋ ಒಂದು ನಿಮ್ಗೆ ಹೇಳ್ತಾ ಇದ್ದೀನಿ, ಸಂವಹನ ಮಾಡ್ತೀನಿ, ನೋಡಪ್ಪ ಹಿಂಗೆ ಹಿಂಗೆ ಅಂತಾಗ ಒಂದು ಸುಮ್ಮನೆ ಹಿಂಗೆ ತಲೆ ನಿಂಗೆ ಸೈಡ್ ಹೇಳಿದ್ರೆ ಅದು ಗೊತ್ತಾಗುತ್ತೆ ನನಗೆ ಇಂಟ್ರೆಸ್ಟ್ ಇಲ್ಲ. ಅಥವಾ ನೀವು ಹೇಳಿದಾಗ ಹಿಂಗೆ ತಲೆ ನಿಂಗೆ ತಿರ್ಸ್ಕೊಂಡು ಎಲ್ಲೋ ನೋಡ್ತಾರೆ ಅಂದಾಗ ನಮ್ಗೆ ಗೊತ್ತಾಗುತ್ತೆ ಅದು ಸೈನ್ ಲ್ಯಾಂಗ್ವೇಜ್. ಅದು ಓಹೋ ನನಗೆ ಇಂಟ್ರೆಸ್ಟ್ ಇದೆಯೋ ಅಥವಾ ಇಂಟ್ರೆಸ್ಟ್ ಇದೆಯೋ ಅಥವಾ ಕ್ಯೂರಿಯಾಸಿಟಿ, ನೀವು ಹೇಳ್ತಾ ಇದ್ದಾಗ ಕಣ್ಣು ಬಿಟ್ಕೊಂಡು ಒಂದೇ ತದೇಕಚಿತವಾಗಿ ನೋಡ್ತಾರೆ ನಾವು ಅವರು. ಆದರೆ ಅವಾಗ ಅವರು ಓ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇರುತ್ತೆ, ಓ ತಿಳ್ಕೊಳ್ಬೇಕು ಅನ್ನೋ ಒಂದು ಆ ಮೋಟಿವೇಶನ್ ಇರುತ್ತೆ. ಸೊ ಇದನ್ನು ನಾವು ಬಾಡಿ ಲ್ಯಾಂಗ್ವೇಜ್ ಮುಖಾಂತರನೂ ಅವ್ರು ಕನ್ವೆ ಮಾಡ್ತಾರೆ. ಈಗ ಉದಾಹರಣೆಗೆ ನಾವು ಹೇಳಿದ್ರೆ, ಕಣ್ಣಿಂದನೇ ನಾವು ಎಲ್ಲಾನು ಭಾವನೆಯನ್ನು ವ್ಯಕ್ತಪಡಿಸ್ತೀರಿ ಅಂತ ಹೇಳ್ತೀರಲ್ವಾ.
0: ಎಕ್ಸಾಕ್ಟ್ಲಿ ಸರ್.
1: ನಮ್ಮ ಲವ್ ಇರ್ಬೋದು, ಅಫೆಕ್ಷನ್ ಇರ್ಬೋದು, ಕಣ್ಣಿಂದನೇ
0: ಎನಿಥಿಂಗ್ ಮೇಲಂಗ
1: ಇರ್ಬೋದು ಎಲ್ಲ. ಸೊ ಇದು ನ್ಯಾಚುರಲ್, ಮಕ್ಕಳಲ್ಲಿ ಅದು ಇನ್ನೂ ಸ್ಟ್ರಾಂಗ್ ಇರ್ತವೆ. ಯಾವುದು ಅದು ನಿಜವಾದ ಒಂದು ಪ್ರೀತಿ, ಅಥವಾ ನಿನ್ನೊಂದು ಯಾವುದು ಫೇಕ್ ಲವ್ ಅಫೆಕ್ಷನ್ ಅಂತಿರಲ್ಲ, ನೀನು 3 ತಿಂಗಳು ಮಕ್ಕಳಿಂದ ಡೆವಲಪ್ ಆಗುತ್ತೆ ಅಂತ ನಮ್ಮ ಸೈಕಾಲಜಿಲಿ ನಾವು ಹೇಳ್ತೀವಿ.
0: ಫ್ಯಾಬ್ಯುಲಸ್.
1: ಸೊ ಅದರಿಂದ ಅದು ಮುಖ್ಯ, ನಮ್ಮ ಬಾಡಿ ಲ್ಯಾಂಗ್ವೇಜನ್ನು ಮುಖ್ಯ ಆಗುತ್ತೆ. ನಾವು ಯಾಕಂದರೆ ಮಗುವಿಗೆ ನಾವು ಬೈದೇ ಹೇಳಬೇಕು ಅಂತಂದರೆ ಅದೇ ಶಬ್ದದ ಮುಖಾಂತರನೇ ಕನ್ವೆ ಮಾಡಬೇಕು.

0: ಬೇಕು ಅಂತಿಲ್ಲ, ಹೇಳಿದ ನಿಮ್ಮ ಹಾವಭಾವ ನಿಮ್ಮ ವರ್ತನೆ ಕನ್ವೆ ಮಾಡುತ್ತೆ. ಸೊ ಅದರಿಂದ ನಮ್ಮ ವರ್ತನೆಯೂ ಮುಖ್ಯ ಆಗುತ್ತೆ. ಆ್ಯಸ್ ಅ ಪೇರೆಂಟ್ ಅಥವಾ ಕೇರ್ಟೇಕರ್ ಇರಬಹುದು ಅಥವಾ ಯಾರು ಪೋಷಕರಾಗಿರ್ಬೋದು ಯಾರಾದರೂ ಆಗಿರ್ಬೋದು.
1: ಡಾಕ್ಟರ್ ಸರ್, ಒಂದಾನೊಂದು ಕಾಲದಲ್ಲಿ ಸಿನಿಮಾ ಅಂದರೆ ಮನರಂಜನೆಗಿತ್ತು. ಆ ಸಿನಿಮಾ 3 hours ಇರ್ತಿತ್ತು. ಆ 3 hours ಸಿನಿಮಾ ಮುಗಿದ ತಕ್ಷಣ ನಮಗೆ ಆ 1 line ಸ್ಟೋರಿ ಗೊತ್ತಾಗ್ತಿತ್ತು. 3 hours ಸ್ಟೋರಿ, 1 line ಸ್ಟೋರಿಯನ್ನು 3 hours ತೋರಿಸ್ತಿದ್ರು. ಅದೇ 30 seconds ಬಂದುಬಿಟ್ಟಿದೆ ವಿತ್ ರೆಸ್ಪೆಕ್ಟ್ ಟು ಸ್ಕ್ರೋಲಿಂಗ್ ರೀಲ್ಸ್. ಈ ಒಂದು ಕಾರಣಕ್ಕೆ ಅದೇ ಚಿತ್ರಮಂದಿರಗಳಲ್ಲಿ ಇಂಟರ್ವೆಲ್ ಇದ್ದಾಗಲೂ ಕೂಡ ಕೆಲವೊಬ್ಬರು ಸ್ಕ್ರೋಲ್ ಮಾಡ್ತಿರ್ತಾರೆ. ಅಂದರೆ ಆ ನಮೂನೆ ಬ್ರೈನ್ ಸಿಮ್ಯುಲೇಷನ್ ಬೇಕು ಅವರಿಗೆ. ಡಯಟ್ ಬಗ್ಗೆ ಮಾತನಾಡೋಣ ಸರ್. ಈ ಒಂದು ಸ್ಕ್ರೀನ್ ಅಡಿಕ್ಷನ್ಗೆ ಏನಾದರೂ ಡಯಟ್ ಇದೆಯಾ? ಡಿಜಿಟಲ್ ಡಯಟ್ ಅಂತ ಏನು ಹೇಳ್ತಾರೆ ಅದ್ರ ಬಗ್ಗೆ?
0: ಡಯಟ್ ಅಂತಂದ್ರೆ ನಾನು ಆ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಅಲ್ಲ. ಆದ್ರೂ ನಾನು ಹೇಳೋದು ಒಂದು ಆರೋಗ್ಯಕರವಾದಂತಹ ಲೈಫ್ ಸ್ಟೈಲ್ ಅಂತ ಹೇಳ್ತೀರಲ್ಲ, ಅದನ್ನ ನಾವು ರೂಢಿಸ್ಕೊಳ್ಬೇಕಾಗ್ತವೆ. ಯಾಕಂತಂದ್ರೆ ನಾವು ದೈಹಿಕ ಆರೋಗ್ಯ ಇಟ್ಕೊಳ್ಳೋಕ್ಕೋಸ್ಕರ ಹೇಳಿದ್ರೆ ವ್ಯಾಯಾಮ ಇರಬಹುದು, ಯೋಗ ಇರಬಹುದು, ಎಕ್ಸಸೈಸ್ ಅಂತ ಏನು ಹೇಳ್ತೀರಿ, ಏನಾದರೂ ಆಗಲಿ ಅದು ದೈಹಿಕವಾಗಿ ಒಂದು ಕೆಲಸ ಕೊಡುವಂಥದ್ದಾಗಿರ್ಬೋದು, ಅಂಥ ಒಂದು ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ಬೇಕಾಗುತ್ತೆ. ಎರಡನೇದು ಹೇಳಿ ಮಾನಸಿಕ ಆರೋಗ್ಯನ ಇಟ್ಕೊಳ್ಳೋದಕ್ಕೆ ಹೆಲ್ಪಿಂಗ್ ಬಿಹೇವಿಯರ್ ಅಂತ ಹೇಳ್ತೀರಿ ನಾವು, ಅಥವಾ ಇನ್ನೊಂದು ಒಂದು ಸಮಾಜಮುಖಿಯಾದಂಥ ಒಂದು ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದಂತಾಗಿರ್ಬಹುದು, ಅಥವಾ ಒಂದು ಸಣ್ಣ ಮಕ್ಕಳಾಯಿತು ಅಂತಂದರೆ ಕೋಆಪರೇಟಿವ್ ಬಿಹೇವಿಯರ್, ಒಬ್ಬರ ಜೊತೆ ಸೇರಿಕೊಂಡು ನಾವು ಹೇಗೆ ಕೆಲಸ ಮಾಡಬೇಕು. ಯಾಕಂದರೆ ನಮ್ಮ ದೇಶ ಬಹಳ ವಿಭಿನ್ನವಾದಂಥ ದೇಶ, ಯಾಕಂದರೆ ಭಾಷೆ ಆಗಿರ್ಬೋದು, ನಮ್ಮ ಆಚರಣೆಗಳಾಗಿರ್ಬೋದು, ಸಂಸ್ಕೃತಿಗಳಾಗಿರ್ಬೋದು, ಇಂಥದ್ರಲ್ಲಿ ಎಲ್ಲರ ಜೊತೆನು ಸೇರಿಕೊಂಡು ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ, ಅದ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬದುಕೋದು ಮುಖ್ಯ ಆಗುತ್ತೆ.
1: ಎಕ್ಸಾಕ್ಟ್ಲಿ,
0: ಇದ್ರ ಬಗ್ಗೆ ಅವರ ಜೊತೆ ಅರಿವನ್ನು ಮೂಡಿಸೋದು ನಮ್ಮ ಕರ್ತವ್ಯ ಆಗುತ್ತೆ. ಆ ಇದರಿಂದ ಅದು ಹೆಲ್ಪ್ ಆಗುತ್ತೆ ನಮಗೆ, ಇಲ್ಲಾಂತಂದ್ರೆ ವ್ಯತ್ಯಾಸ ಆಗುತ್ತೆ. ಈಗ ಮನೆಯಲ್ಲಿ ನಾವು ಒಂದೇನೋ ಆಚರಣೆ ಮಾಡ್ತಾ ಇರ್ತೀನಿ, ಬಟ್ ಆಚೆ ಬಂದಾಗ ಡಿಫ್ರೆಂಟ್ ಆಗಿರುತ್ತೆ ಸಿಚುಯೇಷನ್ನು. ಮನೆಯಲ್ಲೂ ಏನಿದೆ ಆಚೆನೂ ಯಾವ ಥರ ಇದೆ ಅನ್ನೋದು ಒಂದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಯಾವ ಹೇಗೆ ಕ್ರಿಯೇಟ್ ಮಾಡ್ತಾರೆ ಬಯಲು ಹೇಳಿದ ತಕ್ಷಣ ಗೊತ್ತಾಗೋದಿಲ್ಲ. ಅಂಥ ಒಂದು ಸಿಚುಯೇಷನ್ಗಳಲ್ಲಿ ನಾವು ಮಕ್ಕಳನ್ನ ಕರ್ಕೊಂಡು ಹೋಗೋದು, ತೋರಿಸೋದಾಗಲಿ, ಮಾಡೋದು, ಇನ್ವಾಲ್ವ್ ಮಾಡೋದಾಗಲಿ, ಆದಾಗ ಏನಾಗುತ್ತೆ ಅಂದರೆ ಅದು ಹೆಲ್ಪ್ ಆಗುತ್ತೆ. ಕೋಪ್ ಅಪ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಕೋಪ ಅಂದರೆ ಅದಕ್ಕೆ ಅಡ್ಜಸ್ಟ್ ಆಗುವಂಥ ಸಿಚುಯೇಷನ್ನು. ಕೆಲವು ಸತಿ ಮಕ್ಕಳು ಏನಾಗುತ್ತೆ ಅದಕ್ಕೆ ಅಡ್ಜಸ್ಟೇ ಆಗೋದಿಲ್ಲ. ನಾವು ಸ್ಕೂಲಿಗೆ ಬಂದು ಇದು ಯಾಕೆ ಅಡ್ಜಸ್ಟ್ ಆಗಲ್ಲ, ಮನೆಯಲ್ಲಿ ಆ ಥರ ಇದೆ, ಇಲ್ಲಿ ಆ ಥರ ಹಿಂಗಿದೆ ಅಂದಾಗ ಅದಕ್ಕೆ ಒಂದು ವೈಜ್ಞಾನಿಕವಾದಂತಹ ಒಂದು ವಿವರಣೆಯನ್ನು ಕೊಡಬೇಕಾಗುತ್ತೆ. ಆ ವೈಜ್ಞಾನಿಕವಾದ ವಿವರಣೆಯನ್ನು ಕೊಟ್ಟಿಲ್ಲ ಅಂತಾಗ ಮಗುಗೆ ಏನಾಗುತ್ತೆ ಅಂತಂದರೆ ಆ ವ್ಯತ್ಯಾಸ ಗೊಂದಲ, ಆವಾಗಲೇ ಹೇಳೋದನ್ನ ಗೊಂದಲಗಳು ಸೃಷ್ಟಿ ಆಗ್ತವೆ. ಗೊಂದಲಗಳು ಸೃಷ್ಟಿ ಆದಾಗ ಏನಾಗುತ್ತೆ ಮಾನಸಿಕ ಬೆಳವಣಿಗೆಯಲ್ಲಿ ಕುಂಠಿತವಾಗ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇದನ್ನು ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಅದು
1: ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಈ ಒಂದು ವಿಷಯದ ಕುರಿತು ಬಹಳಷ್ಟು ವಿವರವಾದ ಮಾಹಿತಿಯನ್ನು ಕೊಟ್ಟರಿ. ವಿತ್ ರೆಸ್ಪೆಕ್ಟ್ ಟು ದಾಟ್, ಈಗ ಈ ಮೊಬೈಲ್ ಅಡಿಕ್ಷನ್ದಿಂದ ಹೊರಗೆ ಬರಲಿಕ್ಕೆ ಆಚೆ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೊಬೈಲ್ ಫ್ರೀ ಆಗಬೇಕು ಅಂತ ಇದ್ದಾರೆ, ಬಟ್ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ, ಏಕೆಂದರೆ ಬಹಳಷ್ಟು ಕೆಲಸ ಮೊಬೈಲ್ ಮಾಡ್ತಾ ಇದೆ. ಹೋದರೆ ಅದನ್ನು ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ನಾನು ಮೊಬೈಲಿಂದ ಬರೀ ನೆಗೆಟಿವ್ ಅಂತ ಇಲ್ಲ, ಪಾಸಿಟಿವ್ ಇದೆ. ಪಾಸಿಟಿವ್ ಏನೇ ನಾವು ತೊಗೊಂಡು ಹೋಗ್ತಾ ಇದ್ದೀರಿ, ಆದರೆ ಅದನ್ನ ಹೇಳಿದ್ನಲ್ಲ, ಕೆಲವು ನಾವು ಎಲ್ಲರೂ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಂತ ನಾನು ಹೇಳಕ್ಕೆ ಬರೋದಿಲ್ಲ. ಅದನ್ನು ವ್ಯಕ್ತಿಗೆ ಇಂಥ ವ್ಯಕ್ತಿಗೆ ಬದಲಾವಣೆಗಳಿವೆ. ನಾವು ಕೆಲವರು ಬರೀ 1 minute ನೋಡ್ಬೋದು, ಕೆಲವರು 1 hour ನೋಡ್ಬೋದು, ಆದರೆ ಅವರಲ್ಲಿ ಏನೇ ದೈಹಿಕವಾದ ಮಾನಸಿಕ ಬದಲಾವಣೆಗಳು ಆಗಿರೋದಿಲ್ಲ. ಆದರೆ ಕೆಲವರಿಗೆ ಕೆಲವು ಅದು 1/2 hour ನೋಡಿರ್ತಾರೆ, ಬಟ್ ಅವರಲ್ಲಿ ಬದಲಾವಣೆಗಳಾಗ್ತವೆ. ಇದು ವ್ಯಕ್ತಿಗತವಾದಂಥದ್ದು. ಸೊ ಅದೇ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ತೀರಿ ಅನ್ನೋದು ಮುಖ್ಯ ಆಗ್ತವೆ. ಯಾಕಂತಂದರೆ ಇನ್ಫಾರ್ಮೇಷನ್ ಇವತ್ತಿನ ದಿನ ನಾವು ಹೋದ ಟೈಮಲ್ಲೆಲ್ಲ ಹೇಗಿತ್ತು ಅಂದರೆ ನಾವು ಲೈಬ್ರರಿಗೆ ಹೋಗಬೇಕಾಗಿತ್ತು, ಅಥವಾ ನಮ್ಮ ಟೀಚರ್ಸ್ ಏನು ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು. ಈಗ ಹಂಗಲ್ಲ, ಎಲ್ಲನೂ ನಮ್ಮ ಫಿಂಗರ್ ಟಿಪ್ಪಲ್ಲೇ ಇದೆ. ಕೂತ್ಕೊಂಡ್ರೆ ಟಕ್ ಟಕ್ ಟಕ್ ಅಂತ ನೋಡ್ಕೊಬೋದು. ಬಟ್ ಏನಂದ್ರೆ ಪ್ರಾಬ್ಲಮ್ ಇಲ್ಲಿ ಗೊಂದಲ ಸೃಷ್ಟಿಯಾಗಿರೋದು ಏನು ಅಂತಂದರೆ ಇನ್ಫಾರ್ಮೇಷನ್ ಓವರ್ಫ್ಲೋಯಿಂಗ್. ಆ ವಿಷಯ ಏನಿದೆ ಅಂತಂದರೆ ಯಥೇಚ್ಛವಾಗಿ ಸಿಗ್ತಾ ಇದ್ದಾವೆ ವಿಷಯಗಳು, ಬಟ್ ಪ್ರಶ್ನೆ ಇಲ್ಲ ಏನಂತಂದ್ರೆ ಆ ವಿಷಯಗಳು ಎಲ್ಲ ವೈಜ್ಞಾನಿಕವಾಗಿದೆಯಾ,
1: ಎಕ್ಸಾಕ್ಟ್ಲಿ
0: ಅದಕ್ಕೆ ಸಂಶೋಧನೆ ಆದ ಒಂದು ಸಂಶೋಧನೆ ಎವಿಡೆನ್ಸ್ ಇದೆಯಾ ಅನ್ನೋದು ಖಾತ್ರಿ ಇಲ್ಲ. ನಮಗಾದ್ರೆ ಹೇಳಿದ್ನಲ್ಲ, ಲೈಬ್ರರಿಗೆ ಹೋಗ್ತಾ ಇದ್ರೆ ತಕ್ಕಂಗೆ ಟೆಕ್ಸ್ಟ್ ಬುಕ್ ಕೂತ್ಕೊಂಡು ಓದ್ತಾ ಇದ್ರೆ ಅದರಿಂದ ಇರ್ತಾ ಇತ್ತು, ಯಾರ ರೆಫರೆನ್ಸ್ ಎಲ್ಲ ಸಿಗ್ತಾ ಇತ್ತು, ಅದು ಸೈಂಟಿಫಿಕ್ಕಾಗಿ ಇರ್ತಾ ಇತ್ತು, ಸಾಲಿಡ್ ಎವಿಡೆನ್ಸ್ ಇರೋದು ಅದು. ಅದೇ ರೀತಿ ನಮ್ಮ ಟೀಚರ್ಸ್ಗಳು ಕ್ಲಾಸಲ್ಲಿಗಳು ಹಿಂಗೆ ಹಾಗೆ ಆತ ಇದ್ದಾಗ ನಮಗೂ ಒಂದು ಓ ಇಂಥ ನಮ್ಮ ಟೀಚರ್ ಹೇಳಿದ್ದಾರೆ ತಿಳ್ಕೊಂಡಿದ್ದು ಬಂದು ಹೇಳೋ ಅಂತ ಪರಿಸ್ಥಿತಿ. ಈಗ ಹಂಗಲ್ಲ, ಟೀಚರ್ ಇಲ್ಲ, ಯಾರೂ ಇಲ್ಲ, ಇವರೇ ನೋಡ್ಕೊಂಡಾಗ ಇವರೊಂದು ಇನ್ಫಾರ್ಮೇಶನ್ ಅಲ್ಲೊಂದು ಇರುತ್ತೆ, ಅಲ್ಲೊಂದು ಮಗುಗೆ ಗೊಂದಲ ಆಗಲಿ ಅಥವಾ ಯಾವ ನಮಗೆ ದೊಡ್ಡವ್ರಿಗೆ ಆಗಲಿ ವ್ಯಕ್ತಿಗೆ ಗೊಂದಲ ಇರ್ತವೆ. ಇವ್ರು ಹೇಳ್ತಾರೆ ಸರಿನಾ, ಅವ್ರು ಹೇಳ್ತಾರೆ ಸರಿನಾ, ಅದನ್ನು ಪರಾಮರ್ಶೆ ಮಾಡಿ ತಿಳ್ಕೊಳ್ಳುವಂಥ ವ್ಯವಧಾನನೂ ಇಲ್ಲ. ಆ ರೀತಿ ಪರಿಸ್ಥಿತಿ ಆಗೋಗ್ಬಿಟ್ಟು ಏನಾಗಿದೆ, ಅದು ಗೊಂದಲ ಸೃಷ್ಟಿಯಾಗಿದೆ. ಆ ಗೊಂದಲನ ನಾವು ಕಡಿಮೆ ಮಾಡ್ಕೊಳ್ಬೇಕಾಗಿದೆ. ಆ ಅನ್ನೆಸಸರಿ ಇನ್ಫಾರ್ಮೇಷನ್ನ ಬ್ಲಾಕ್ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಆಮೇಲೆ ವೈಜ್ಞಾನಿಕವಾದಂಥ ವಿಷಯಗಳನ್ನು ಮತ್ತು ಅಸತ್ಯಾಸತ್ಯತೆಗಳನ್ನು ಮಾತ್ರ ನಾವು ಆಕ್ಸೆಸ್ ಮಾಡೋ ರೀತಿಯಲ್ಲಿ ಒಂದು ನ್ಯಾವಿಗೇಟ್ ಮಾಡೋದು ಬಹಳ ಮುಖ್ಯ ಅಂತ ನನ್ನ ಅನಿಸಿಕೆ.
1: ಸರ್, ತಾವು ವಿದ್ಯಾರ್ಥಿಯ ಒಂದು ಜೀವನದ ಬಗ್ಗೆ ಹೇಳಿದ್ರಿ, ಪಾಠದ ಬಗ್ಗೆ ತಾವು ಹೇಳಿದ್ರಿ, ಇನ್ಫಾರ್ಮೇಶನ್ ಓವರ್ಲೋಡ್ ಬಗ್ಗೆ ಹೇಳಿದ್ರಿ, ಒಂದು ಪ್ರಶ್ನೆ ಬರ್ತಾ ಇದೆ. ಬಹಳ ಮುಖ್ಯವಾಗಿ ಈಗ ಮ್ಯಾಥಮೆಟಿಕ್ಸ್ ಅಥವಾ ಗಣಿತ ಏನಾದರೂ ಒಂದು ವಿಷಯದ ಬಗ್ಗೆ ನಮ್ಮ ಗುರುಗಳು ಹೇಳ್ತಿದ್ರು, ನಾಳೆ ಈ ವಿಷಯದ ಮೇಲೆ ಪಾಠ ಮಾಡ್ತೇನೆ ಆದರೆ ಒಂದು ಸ್ವಲ್ಪ ಓದಿ ಬನ್ನಿ ಅಂತ ಒಂದು ಎಕ್ಸೈಟ್ಮೆಂಟ್ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಆ ಎಕ್ಸೈಟ್ಮೆಂಟ್ ಯಾರು ಕಿಲ್ ಮಾಡ್ತಾ ಇದ್ದಾರೆ ಅಂದರೆ, ಅದೇ ಒಂದು ವಿಷಯ ನಾಳೆ ಕಲಿಸ್ತೇನೆ ಅಂತ ಹೇಳಿದರೆ ಸಾಕು ಮಕ್ಕಳು ಆ ಎಕ್ಸೈಟ್ಮೆಂಟ್ ಕಿಲ್ ಮಾಡ್ತಾರೆ ವಿತ್ ರೆಸ್ಪೆಕ್ಟ್ ಟು ಯೂಸಿಂಗ್ AI ಟೂಲ್ಸ್. AI ಟೂಲ್ಸ್ಗಳ ಮುಖಾಂತರ ಅದು ಗಣಿತ ಆಗಿರಲಿ ಯಾವುದೇ ಒಂದು ವಿಷಯ ಆಗಿರಲಿ ಒಂದು ಪ್ರಾಬ್ಲಮಿಗೆ ಒಂದು ಫಾರ್ಮುಲಾ ಕಲಿಸ್ತಾರೆ, ಆದರೆ ಅದೇ ಫಾರ್ಮುಲಾ ಈಗ AI ಆಗಿಬಿಟ್ಟಿದೆ. ಹೌ ಈಸ್ ಇಟ್ ಬೀಯಿಂಗ್ ಮಿಸ್ಯೂಸ್ಡ್ ಆ ಟೆಕ್ನಾಲಜಿ?
0: ಇಲ್ಲಿ ಮಿಸ್ಯೂಸ್ ಅಂತ ಆಗಲಿ, ಯಾವಾಗ ನಾವು ಸಮಾಜದಲ್ಲಿ ನಾವು ಟೆಕ್ನಾಲಜಿಕಲಿ ಡೆವಲಪ್ ಆಗ್ತಾ ಇದ್ದೀರಿ ಅಂತ ತಕ್ಷಣ ಏನಾಗುತ್ತೆ ಅಂತಂದ್ರೆ, ಒಂದೊಂದೇ ಕೊಂಡಿನ ನಾವು ಕಡಿಮೆ ಮಾಡ್ಕೊಂಡು ಬರ್ತಾ ಇರ್ತೀರಿ. ಹೈಯರ್ ಲೆವೆಲ್ಗೆ ಹೋಗ್ತಾ ಇದ್ದಂಗೆ ಏನಾಗುತ್ತಾರೆ, ಆ ಲೋಯರ್ ಲೆವೆಲ್ದು ನಮಗೆ ನಾಲೆಜ್ಗಳು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಅದಕ್ಕೆ ತಕ್ಕಂಗೆ ಪರಿಸ್ಥಿತಿ ಇವಾಗ ಮುಂದೆ AI ಇಂಟ್ರೊಡ್ಯೂಸ್ ಆಗಿದೆ, ಮುಂದೆ ಅದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು, ಅದನ್ನ ಯಾವ ರೀತಿ ನಮಗೆ ತೊಂದರೆ ಆಗದೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು, ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಳ್ಬೇಕು, ಮತ್ತೆ ಯಾವ ಕ್ಷೇತ್ರಗಳಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ನಾವು ಒಂದು ಪ್ರಾಪರ್ ಡೈರೆಕ್ಷನ್ ಈಗಲೇ ಒಂದು ಮಾಡ್ಕೊಂಡಾಗ ಅದು ಬಹಳ ಹೆಲ್ಪ್ ಆಗುತ್ತೆ. ಇಲ್ಲಾಂತಂದ್ರೆ ತಿರ್ಗಾ ನಾಳೆ ದಿನ ನಾವು ಓದೋವಾಗೆಲ್ಲ ಮೊಬೈಲ್ ಅಡಿಕ್ಷನ್ ಅಂತ ಬಂತು, ಅದಕ್ಕೆ ಮುಂಚೆ ಟೆಕ್ನಾಲಜಿ ಅಡಿಕ್ಷನ್ ಅಂತ ಬಂತು, ಈಗ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಅಂತ ಬಂತಿದೆ, ಕೆಲವು ಪರ್ಟಿಕ್ಯುಲರ್ ವೆಬ್ಸೈಟ್ಗಳ ಫೇಸ್ಬುಕ್ ಅಡಿಕ್ಷನ್ ಅಂತ ಬಂದಿದೆ, ವಾಟ್ಸಪ್ ಅಡಿಕ್ಷನ್ ಅಂತ ಬಂದಿದೆ, ಒಂದೊಂದಕ್ಕೂ ಒಂದೊಂದು ಬರ್ತಾ ಇದೆ. ನಾಳೆ ದಿನ AI ಅಡಿಕ್ಷನ್ ಅನ್ನೋ ಥರದ ಬರ್ಬೋದು ಅದು. ಬಟ್ ಅದಕ್ಕೋಸ್ಕರ ನಾನು ಹೇಳೋದು ಅಂತಂದರೆ, ಈಗಲೇ ನಾವು ಎಚ್ಚೆತ್ತುಕೊಂಡು ಆ ಒಂದು ಫೀಲ್ಡಲ್ಲಿ ಯಾರಿದ್ದಾರೆ ಎಕ್ಸ್ಪರ್ಟ್ಗಳು, ಅದರಲ್ಲಿ ಅದರದ ಇತಿಮಿತಿಗಳೇನು, ಅದರಿಂದ ಏನು ಬೆನಿಫಿಟ್ ಇದೆ, ಏನೇನು ತೊಂದರೆಗಳಾಗ್ತವೆ ಅನ್ನೋದ್ರ ಬಗ್ಗೆ ಈಗಲೇ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತು ಅಂತಂದರೆ ಶಾಲಾ ದಿನಗಳಲ್ಲೇ ಮುಂದೆ ಅದನ್ನು ಕಡಿಮೆ ಮಾಡ್ಬೋದು. ನಾನು ಹೇಳೋದು ಟೋಟಲಿ ಟೆಕ್ನಾಲಜಿಯಿಂದ ನಾವು ದೂರ ಹೋಗೋದಕ್ಕಾಗೋದಿಲ್ಲ, ಬಟ್ ಅದನ್ನು ತೊಂದರೆಗಳು ಹೇಳಿದ್ನಲ್ಲ, ಅದು ದೇಹದ ಮೇಲಾಗಿರ್ಬೋದು, ಮನಸ್ಸಿನ ಮೇಲಾಗಿರ್ಬೋದು, ಸಮಾಜದ ಮೇಲೆ ನೆಗೆಟಿವ್ ಪರಿಣಾಮ ಬೀರದೇ ಇರೋ ರೀತಿಯಲ್ಲಿ ತಡೆಗಟ್ಟೆ ಮಾಡ್ಬೋದು ಖಂಡಿತವಾಗಿದ್ದು.
1: ಸ್ನೇಹಿತರೆ, ಇದಾಗಿತ್ತು ಮೊಬೈಲ್ ಅಡಿಕ್ಷನ್, ಸ್ಕ್ರೀನ್ ಅಡಿಕ್ಷನ್ ಅಥವಾ ಮೊಬೈಲ್ ವ್ಯಸನದ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿ ಕೊಟ್ಟ ಡಾಕ್ಟರ್ ಶ್ರೀನಿವಾಸ್ ಎಂ, ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಜ್ಞಾನಭಾರತಿ ಕ್ಯಾಂಪಸ್, ಬೆಂಗಳೂರು ಯೂನಿವರ್ಸಿಟಿ ಬೆಂಗಳೂರಿನಿಂದ. ಡಾಕ್ಟರ್ ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ, ವಿವರವಾದ ಮಾಹಿತಿಯನ್ನು ನೀವು ಕೊಟ್ಟಿದ್ದೀರಿ, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
0: ನಾನು ಹೇಳೋದಿಷ್ಟೇ, ನಾವು ಟೆಕ್ನಾಲಜಿಯಿಂದ ದೂರ ಹೋಗೋಕ್ಕಾಗಲ್ಲ, ಪ್ರಪಂಚ ಬೆಳೀತಾ ಇದೆ, ಅದೇ ರೀತಿ ನಾವು ಬೆಳಿಬೇಕಾಗತ್ತೆ. ಬೆಳೆಯೋದು ಯಾವ ರೀತಿ ಎಂದರೆ, ಪರಿಸ್ಥಿತಿಯ ಈಗಿನ ಪರಿಸ್ಥಿತಿಯಲ್ಲಿ ಯಾವ ಟೆಕ್ನಾಲಜಿ ಡೆವಲಪ್ ಆಗಿದೆ, ಏನು ಬೇಕಾಗಿದೆ, ನಮಗೆ ಅವಶ್ಯಕತೆ ಏನಿದೆ, ಅವಶ್ಯಕತೆಗೆ ತಕ್ಕಂಗೆ ನಾವು ಉಪಯೋಗಿಸ್ಕೊಂಡಾಗ ಯಾವುದೂ ತೊಂದರೆ ಆಗಲ್ಲ. ಅವಶ್ಯಕತೆ ಮೀರಿ ಯಾವುದೇ ಒಂದು ಹೆಚ್ಚಿನ ಸಮಯನ ಕೊಟ್ಟು ನಮ್ಮ ಒಂದು ದೇಹದ ಮೇಲೆ ಅವು ನಮ್ಮ ನಿಯಂತ್ರಣ ಸಾಧಿಸೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಾಗ ಅದು ಅಡಿಕ್ಷನ್ ಅಂತ ಕನ್ಸಿಡರ್ ಮಾಡೋಕೆ ಹೋಗ್ತೀರಿ. ಆ ರೀತಿ ಹೋಗೋದಕ್ಕೂ ಬೇಡ ನಮಗೆ. ಸೊ ಎಲ್ಲ ಯಾವುದೇ ಒಂದು ಟೆಕ್ನಾಲಜಿ ನಾನು ಉಪಯೋಗಿಸ್ಬೇಕು ಅಂತ ಅಂದಾಗ ಅದು ಒಂದು ರೀತಿಯಲ್ಲಿ ಇತಿಮಿತಿ ಇರಲಿ, ಇತಿಮಿತಿ ಇರಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
1: ಫ್ಯಾಂಟಾಸ್ಟಿಕ್ ಸರ್, ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
0: ಧನ್ಯವಾದಗಳು. ಧನ್ಯವಾದ.
1: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮೊಬೈಲ್ ಅಡಿಕ್ಷನ್, ಮೊಬೈಲ್ ವ್ಯಸನದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ, ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಜ್ಞಾನಭಾರತಿ ಕ್ಯಾಂಪಸ್, ಬೆಂಗಳೂರು ಯೂನಿವರ್ಸಿಟಿ ಬೆಂಗಳೂರಿನ ಪ್ರೊಫೆಸರ್ ಅಂಡ್ ಚೇರ್ಮನ್ ಡಾಕ್ಟರ್ ಶ್ರೀನಿವಾಸ್ ಎಂ ಅವರಿಗೆ ಧನ್ಯವಾದ ತಿಳಿಸುತ್ತ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬಳಗ, ಗಾವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಗಾಗಿ ಕಾನೂನು ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಉದ್ಯೋಗದಲ್ಲಿ ಮಹಿಳೆಗೆ ಅವಕಾಶ ಕಲ್ಪಿಸಿಕೊಡುವುದರ ಜೊತೆಗೆ ಉದ್ಯೋಗಕ್ಕೆ ಹೋಗುವ ಮಹಿಳೆಯರ ಸಂರಕ್ಷಣೆ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹಾಗಾಗಿ ಉದ್ಯೋಗಸ್ಥ ಮಹಿಳೆಯರಿಗಾಗಿಯೇ ಇರುವಂತಹ ಕಾನೂನುಗಳಾವವು, ಆ ಕಾನೂನುಗಳು ಅವಳಿಗೆ ಹೇಗೆ ರಕ್ಷಣೆಯನ್ನ ಕೊಡುತ್ತೆ ಅನ್ನುವುದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಬಾರ್ ಅಸೋಸಿಯೇಷನ್ನ ಅಜೀವ ಸದಸ್ಯರು ಹಾಗೂ ಹಿರಿಯ ನ್ಯಾಯವಾದಿಗಳಾದ ಎಂ ರಮೇಶ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್
1: ನಮಸ್ತೆ. ಮೇಡಮ್,
0: ಸರ್, ಈಗ ಉದ್ಯೋಗಸ್ಥ ಮಹಿಳೆಗಾಗಿ ವಿಶೇಷ ಕಾನೂನುಗಳು, ವಿಶೇಷ ಸವಲತ್ತುಗಳು ಬೇಕು. ಯಾವ ಕಾರಣಕ್ಕಾಗಿ ಈ ಒಂದು ವಿಶೇಷ ಕಾನೂನು, ವಿಶೇಷ ಸವಲತ್ತುಗಳು ಬೇಕು ಅಂತ? ಸರ್,
1: ಮೊದಲನೇದಾಗಿ ಯಾವಾಗ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಮಹಿಳೆಯರಿಗೆ ಒಂದು ಸ್ಥಾನಮಾನಗಳ ಒಂದು ಸೌಲಭ್ಯಗಳು ಬಂದಾಗ ಯಾವ ಯಾವ ಸ್ಥಳಗಳಲ್ಲಿ ಕೆಲಸ ಮಾಡಬೇಕಾಗಿದೆಯೋ ಪುರುಷನಿಗೆ ಸರಿಸಮಾನವಾಗಿ ಈ ದಿವಸ ಮಹಿಳೆಯರು ಸಹ ಕಾರ್ಯದಲ್ಲಿ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಹಾಗಾಗಿ ಅವರ ಸುರಕ್ಷತೆಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅನೇಕ ರೀತಿಯಾದ ಕಾನೂನುಗಳನ್ನು ಈಗಾಗಲೇ ಜಾರಿಗೆ ತಂದಿದೆ. ಅವು ಈಗಲೂ ಅಸ್ತಿತ್ವದಲ್ಲಿವೆ. ಉದಾಹರಣೆ ನಿಮಗೆ ಹೇಳಬೇಕು ಅಂತಂದರೆ, ಆ ಮಹಿಳೆಯನ್ನು ಹಿಂಬಾಲಿಸಿದರೆ ಶಿಕ್ಷೆ, ಅದಕ್ಕೂ ಒಂದು ಕಾನೂನು ಇದೆ. ಇವತ್ತು ಎಲ್ಲರೂ ನಾವು ನಮ್ಮ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಕೆಲಸದಲ್ಲಿ ಸ್ಥಳದಲ್ಲಿ ಕಿರುಕುಳ ಕೊಡ್ತಕ್ಕಂಥ ಸಂದರ್ಭ ಇದ್ದರೆ ಅದಕ್ಕೂ ಸಹ ಒಂದು ಕಾನೂನು ಇದೆ. ಅದೇ ರೀತಿಯಾಗಿ ಈಗಾಗಲೇ ನಿಮಗೆ ಗೊತ್ತಿರೋದು ಕೌಟುಂಬಿಕ ಹಿಂಸಾಚಾರದ ವಿರುದ್ಧ ಹಕ್ಕು, ಅದು ಇದೆ. ವರದಕ್ಷಿಣೆ ವಿರುದ್ಧ ಕಾಯ್ದೆ, ಇದು ಇದೆ. ಇದು ಸಮಾಜವು ಗುರುತಾಗ್ತಕ್ಕಂಥದ್ದು. ಆದರೆ ಈ ಎಲ್ಲದರ ಜೊತೆಯಲ್ಲಿ ಮಹಿಳೆಯರಿಗೆ ಉಚಿತ ಕಾನೂನು ಶಿಬಿರಗಳು ನಡೀತಾ ಇದೆ. ಕಾನೂನಿನ ಒಂದು ವ್ಯವಸ್ಥೆ ಸಹ ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ. ಅದರ ಜೊತೆಗೆ ಅನಾಮಧೇಯ ಹಕ್ಕು ಅಂತಕ್ಕಂಥದ್ದು ಒಂದು ಇದೆ, ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕು. ಉದ್ಯೋಗಸ್ಥ ಸ್ಥಳದಲ್ಲಿ ಕಾರ್ಯ ಮಾಡ್ತಕ್ಕಂಥ ಸ್ಥಳದಲ್ಲಿ ಏನಾದರೂ ತೊಂದರೆ ಆದರೆ ಅಥವಾ ಸಹೋದ್ಯೋಗಿಯಿಂದ ಕಿರುಕುಳ ಆಗ್ತಾ ಇದ್ರೆ ಆ ಹತ್ತಿರದಲ್ಲಿರ್ತಕ್ಕಂಥ ಮ್ಯಾಜಿಸ್ಟ್ರೇಟ್ ಮುಂದೆ, ಪೊಲೀಸ್ ಸ್ಟೇಷನ್ ಅಲ್ಲ, ಮ್ಯಾಜಿಸ್ಟ್ರೇಟ್ ಮುಂದೆ ನೇರವಾಗಿ ಹೋಗಿ ನನಗೆ ಈ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಹೇಳಿಕೆ ಕೊಟ್ಟಾಗ ಅವರ ನೇರವಾಗಿ ಕಾನೂನು ಕ್ರಮ ಕೈಗೊಳ್ತಕ್ಕಂಥ ಸಂದರ್ಭಗಳಿದೆ. ಇಂಥ ಅವಕಾಶಗಳನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಸಹೋದರಿಯರು ಉಪಯೋಗಿಸ್ಕೊಳ್ತಕ್ಕಂಥದ್ದು ಬಹಳ ಸೂಕ್ತ ಅಂತಕ್ಕಂಥದ್ದನ್ನ ನಾನು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ.
0: ಸರ್, ಈಗ ಉದ್ಯೋಗಸ್ಥ ಮಹಿಳೆಗಾಗಿಯೇ ಇರುವಂತಹ ಕಾನೂನುಗಳು ಯಾವ್ಯಾವು? ಸರ್,
1: ಮಹಿಳೆಯರಿಗಾಗಿ ಇರ್ತಕ್ಕಂಥದ್ದು ಅಂತಂದ್ರೆ, ಮೊದಲನೇದಾಗಿ ರಾತ್ರಿ ಪಾಳೆಯದಲ್ಲಿ ಮಹಿಳೆಯರ ಸುರಕ್ಷತೆ, ಆ ನಂತರ ಹೆರಿಗೆ ಭತ್ತೆ, ನಂತರ ಅವರಿಗೆ ಆ ಒಂದು ಸಮಯದಲ್ಲಿ ಯಾವಾಗ ಆ ಒಂದು ರಾತ್ರಿ ಪಾಳೆಗಳೆಲ್ಲ ಒಂದೊಮ್ಮೆ ನೌಕರರಿಗೆ ಕೆಲಸಗೆ ಏನಾಗ್ತದೆ, ಸರ್ಕಾರಿ ಸಮಯ ಇರೋದಿಲ್ಲ, ಖಾಸಗಿ ಕಂಪನಿಗಳಲ್ಲಿ ಖಾಸಗಿ ಉದ್ಯೋಗಸ್ಥರು ಈ ರೀತಿ ಸಂದರ್ಭ ತಗೊಂಡಾಗ ಅವರಿಗೆ ಆಗಿರ್ತಕ್ಕಂಥ ಸುರಕ್ಷತೆಯನ್ನು ಮಾಡಬೇಕಾಗಿರ್ತಕ್ಕಂಥ ಕಾನೂನು ಇದೆ. ಅವರಿಗೆ ಆರೋಗ್ಯವನ್ನು ಕಲ್ಪಿಸಿಕೊಡಬೇಕು, ಅವರಿಗೆ ಸರಿಯಾದ ವ್ಯವಸ್ಥೆಯನ್ನು, ಅವರು ಎಲ್ಲ ರೀತಿಯಾದ ವ್ಯವಸ್ಥೆಗಳು, ಖಾಸಗಿ ಜೀವಿತ ಆಗಿರಬಹುದು ಅಥವಾ ಒಂದು ಉದ್ಯೋಗದ ಕಾರ್ಯಗಳಲ್ಲೂ ಸಹ ಯಾವುದೇ ರೀತಿಯ ಅಡಚಣೆ ಆಗದ ರೀತಿಯಲ್ಲಿ ಸುರಕ್ಷತೆಯನ್ನು ಭದ್ರತೆಯನ್ನು ಒದಗಿಸಿಕೊಡತಕ್ಕಂಥ ರೀತಿಯಲ್ಲಿ ಕಾನೂನುಗಳು ಇವತ್ತು ಬಂದಿದ್ದಾವೆ. ಅದೇ ರೀತಿಯಾಗಿ ನಾವು ನೋಡ್ತೀವಿ ಅಂತಂದ್ರೆ, ರಾತ್ರಿ ಸಮಯದಲ್ಲಿ ಬಂಧಿಸದಿರುವ ಹಕ್ಕು ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಒಂದು ಘಟನೆ ಆಗಿರುತ್ತೆ. ಸಪೋಸ್ ಒಂದು ಸಹೋದರಿ ತಪ್ಪು ಮಾಡಿದಾಳೆ, ಅವ್ರನ್ನ ಯಾವ ರೀತಿಯಾಗಿ ಅದನ್ನು ಮಾಡಬೇಕು ಅನ್ನೋದಾದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ರಾತ್ರಿ ಸಮಯದಲ್ಲಿ ಅವ್ರನ್ನ ಬಂಧಿಸುವ ಹಾಗಿಲ್ಲ. ಅವನ್ನ ಅರೆಸ್ಟ್ ಮಾಡಬೇಕು ಅಂತಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೆ ಮಾತ್ರ ಇಟ್ಕೋಬೇಕು, ಇಲ್ಲದೆ ಇದ್ದ ಅವ್ರನ್ನ ಪೊಲೀಸ್ ಸ್ಟೇಷನ್ ಇಟ್ಕೊಳಕ ರೀತಿಯಲ್ಲಿ ಇಲ್ಲ. ಇದನ್ನು ಮಹಿಳೆಯರು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಅವರಿಗೆ ಮತ್ತೊಂದು ಕಾನೂನು ಅಂತಂದ್ರೆ, ನಾವು ಈಗ ಹೊಸದಾಗಿ ಬಂದಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ, ನಾನು ನಿಮಗೆ ಆಗ್ಲೇ ಹೇಳ್ಕೊಟ್ಟೆ, ಖಾಸಗಿ ರಕ್ಷಣೆಯ ಹಕ್ಕು ಅಂತ ಹೇಳ್ಬಿಟ್ಟು. ಇದರರ್ಥ ಯಾರಾದರೂ ಮಹಿಳೆ ಮೇಲೆ ದೌರ್ಜನ್ಯ ಎಸಗ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಪ್ರತಿರೋಧ ಮಾಡೋದಕ್ಕೆ ಆ ಸಮಯದಲ್ಲಿ ಏನಾದರೂ ಒಂದು ಘಟನೆ ಆದ್ರೆ, ಸಪೋಸ್ ಹೇಗೆ ಅಂತಂದ್ರೆ ಸಹಜವಾಗಿ ನಡೀತಕ್ಕಂಥದ್ದೇ, ಅತ್ಯಾಚಾರ ಮಾಡಕ್ ಬಂದಿದ್ದಾನೆ, ಕಾಡಿಸ್ತಾ ಇದ್ದಾರೆ ಅಥವಾ ಹಿಂದೆ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ, ಹಿಂಗಾಗ್ತಾ ಇದೆ ಅಂತಂದಾಗ ಅವಳು ಆಯುಧಗಳನ್ನು ಉಪಯೋಗಿಸಿ ತನ್ನ ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥ ಹಕ್ಕು ಅವಳಿಗೆ ಕೊಡಲ್ಪಟ್ಟಿದೆ. ಅದನ್ನು ಅವಳು ಉಪಯೋಗಿಸ್ಕೋಬಹುದು. ಅದನ್ನೇ ಖಾಸಗಿ ರಕ್ಷಣೆಯ ಹಕ್ಕು. ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಒಂದು ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದಕ್ಕೆ ಅವಳಿಗೆ ಅಧಿಕಾರ ಇದೆ, ಕಾನೂನು ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ.
0: ಸರ್, ಇವಾಗ ತಾವು ಹೇಳಿದ್ರಿ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರಿಗೆ ಅವರದೇ ಆದಂತಹ ಕಾನೂನು ಇದೆ ಅಂತ ಹೇಳಿದ್ರಿ. ಆದ್ರೆ ಕಾನೂನನ್ನ ಮೀರಿ ಈಗ ರಾತ್ರಿ ಪಾಳೆಯದಲ್ಲಿ ಕೆಲಸ ಮಾಡಬಾರದು ಹೆಣ್ಮಕ್ಳು ಅಂತ ತಾವು ಹೇಳಿದ್ರಿ, ಆದ್ರೆ ಆ ಕಾನೂನನ್ನ ಮೀರಿ ರಾತ್ರಿ ಪಾಳೆಯದಲ್ಲಿ ಕೆಲಸ ಮಾಡುವುದಾಗಿರಬಹುದು ಅಥವಾ ಸಮಯವನ್ನ ಮೀರಿ ಕೆಲಸವನ್ನ ಕೊಡುವುದಾಗಿರ್ಬೋದು, ಈ ಕಾನೂನುಗಳನ್ನ ಉಲ್ಲಂಘನೆ ಮಾಡಿದ್ರೆ ಯಾವ ರೀತಿ ಶಿಕ್ಷೆ ಇರುತ್ತೆ, ಅವರು ಯಾವ ರೀತಿ ಇದನ್ನ ಅನುಸರಿಸಬೇಕು ಅಂತ?
1: ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕಾನೂನು ಉಲ್ಲಂಘನೆ ಆಗಿದೆ ಅಂತ ಯಾರು ನಮಗೆ ಹೇಳ್ಬೇಕು? ಆದಂತ ವ್ಯಕ್ತಿನೇ ಬಂದು ನನಗೆ ಹೇಳ್ಬೇಕು. ನನಗೆ ಗೊತ್ತಾಗೋದಿಲ್ಲ, ನಿಮಗೂ ಗೊತ್ತಾಗೋದಿಲ್ಲ ಯಾವ ವ್ಯಕ್ತಿ ಈ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಒಂದು ಖಾಸಗಿ ಕಂಪನಿಯಲ್ಲಿ ಮಾಡ್ತಕ್ಕಂಥ ಸಹೋದರಿಗೆ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ಆಕೆ ಮುಂದೆ ಬಂದು, ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಸ್ತ್ರೀಯರು ಮುಂದೆ ಬಂದು ಯಾವುದೇ ಕಾರಣಕ್ಕೂ ಕೆಲವೊಮ್ಮೆ ಹೇಳುದಿಲ್ಲ. ಸುಮಾರು 60% ಸ್ತ್ರೀಯರು, ಉದ್ಯೋಗಸ್ಥ ಸ್ತ್ರೀಯರು, ಮಹಿಳೆಯರು ಅವ್ರು ಏನು ಫ್ಯಾಕ್ಟರಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಮುಂದೆ ಬರಕ್ ಎದುರ್ತಾರೆ. ಅವ್ರು ಮುಂದೆ ಬಂದು ಹೇಳಿದಾಗ, ತಮ್ಮ ಹೇಳಿಕೆ ಕೊಟ್ಟಾಗ, ನನಗೆ ಈ ರೀತಿ ಆಗ್ತಾ ಇದೆ ಅಂತಂದಾಗ, ನಿಜವಾಗಿ ಕಾನೂನು ಬಹಳ ಕಠಿಣವಾದ ಕಾನೂನು ಇದೆ ಮತ್ತು ಕಠಿಣವಾದ ಶಿಕ್ಷೆಯನ್ನು ಅನೇಕ ನ್ಯಾಯಾಲಯಗಳು ಈಗಾಗಲೇ ವಿಧಿಸಿವೆ. ಹಾಗಾಗಿ ಸ್ತ್ರೀಯರು ಮುಂದೆ ಬಂದು ಅವ್ರಿಗೆ ಆಗ್ತಕ್ಕಂಥ ಸಮಸ್ಯೆಗಳ ಕುರಿತಾಗಿ ಹೇಳಿಕೆ ಕೊಟ್ಟಾಗ ಅದನ್ನು ನೇರವಾಗಿ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇದೆ.
0: ಸರಿ, ಇವಾಗ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕ ಮಹಿಳೆಯರಿಗೆ ಅವರಿಗೆ ಆದಂತಹ ಕಾನೂನು ಏನಾದರೂ ಇದೆಯಾ?
1: ನಿಜವಾಗಿ ಕಾರ್ಮಿಕರಿಗೆ ಸರ್ಕಾರದಿಂದ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಸವಲತ್ತುಗಳು ಬಹಳ ಇದ್ದಾವೆ. ಇದನ್ನು ಅವರು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಹೇಗೆ ಅಂತಂದ್ರೆ, ಅವರಿಗೊಂದು ಸರ್ಕಾರದಿಂದ ಒಂದು ಐಡೆಂಟಿ ಕಾರ್ಡ್ ಕೊಡ, ಆಧಾರ್ ಕಾರ್ಡ್ ತರ ಅವರಿಗೆ ಕಾರ್ಮಿಕರಿಗೆ ಒಂದು ಕಾರ್ಡ್ಗಳನ್ನು ಕೊಡ್ತಾ ಇದ್ದಾರೆ. ಇದರಿಂದ ಅವರ ಮಕ್ಕಳಿಗೂ ಅನುಕೂಲ ಆಗ್ತಾ ಇದೆ, ಅವ್ರ ಕುಟುಂಬಸ್ಥರಿಗೂ ಅನುಕೂಲ ಆಗ್ತಾ ಇದೆ, ಅದರಲ್ಲಿ ಅವರಿಗೆ ವಿಮೆ ಪಾಲಿಸಿನೂ ಸಹ ಇರ್ತಾ ಇದೆ, ಜೊತೆಗೆ ಅವರಿಗೆ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆದುಕೊಳ್ಳೋದಕ್ಕೂ ಸಹ ಆ ಒಂದು ಕಾರ್ಡಿನ ಮೂಲಕ ಅವಕಾಶಗಳನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಆ ಕಾರ್ಮಿಕರು ಅದನ್ನು ಉಪಯೋಗಿಸಿಕೊಳ್ಬೇಕು. ಅದಕ್ಕೆ ಕಾರ್ಮಿಕ ಇಲಾಖೆಯಲ್ಲಿ ಅವರೊಂದು ಐಡಿ ಕಾರ್ಡ್ ಅನ್ನು ಕೊಡುವುದಕ್ಕಾಗಿ ಒಂದು ಸಪರೇಟ್ ಒಂದು ಏನಂತಂದ್ರೆ ಒಂದು ಶಾಖೆಯನ್ನು ತೆಗೆದಿದ್ದಾರೆ. ಆ ಶಾಖೆಗೆ ಸಂಪರ್ಕಿಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಕಾಗದ ಪತ್ರಗಳನ್ನು ಒದಗಿಸಿಕೊಟ್ಟಾಗ ಅವರು ಅದನ್ನು ಐಡಿ ಕಾರ್ಡ್ ಪಡೆದುಕೊಂಡು ಬಿಟ್ಟು ಅದನ್ನು ಉಪಯೋಗ ತೆಗೆದುಕೊಳ್ಬಹುದು. ಅವಕಾಶ ಇದೆ ಅದರಲ್ಲಿ.
0: ಸರಿ, ಇನ್ನು ರಾಜ್ಯ ಸರ್ಕಾರಿ ಮಹಿಳಾ ಉದ್ಯೋಗಿಗಳಿಗೆ, ಹಾಗೆಯೇ ಕೇಂದ್ರ ಸರ್ಕಾರಿ ಮಹಿಳಾ ಉದ್ಯೋಗಿಗಳಿಗೆ ಅವರದೇ ಆದಂತಹ ಹಕ್ಕುಗಳು, ಹಾಗೆಯೇ ಕಾನೂನು, ಅವರಿಗೆ ಆದ ಕಾನೂನು ಏನಾದರೂ ಇದೆಯಾ ಸರ್?
1: ಇದೆ ರೀ, ಸಾಕಷ್ಟು ಇದೆ. ಅಂದ್ರೆ ಸರ್ಕಾರಿ ಉದ್ಯೋಗಸ್ಥ ಮಹಿಳೆಯರಿಗೆ ಅವರಿಗೆ ಎಲ್ಲಾ ರೀತಿಯಾದ ಸೌಲಭ್ಯಗಳಿದಾವೆ. ಮೊದಲು ಏನಾಗ್ತಾ ಇತ್ತು ಅಂತಂದ್ರೆ ಇಂಥದ್ ಇಲ್ಲ ಅನ್ನಂಗಿಲ್ಲ. ಈ ಒಂದು ಈಗ ಅವರಿಗೆ ಅವ್ರು ಏನು ತಮ್ಮ ತಂದೆ ತಾಯಿ ಮತ್ತು ಕುಟುಂಬಕ್ಕಾಗಿ ಏನು ಅವರು ಮೆಡಿಕಲ್ ಎಕ್ಸ್ಪೆನ್ಸ್ ಮಾಡಿರ್ತಾರೆ ಅದನ್ನ ಮೆಡಿಕಲ್ ರಿಎಂಬರ್ಸ್ಮೆಂಟ್ ಮಾಡ್ತಕ್ಕಂಥದ್ದು ಇದೆ. ಈಗಲೂ ಸಹ ಅದು ಈಗ ಜಾರಿಯಲ್ಲಿದೆ. ಹಾಗೆ ಮಹಿಳೆಯರಿಗೆ ಒಬ್ಬ ಸಹೋದ್ಯೋಗಿ ಸರ್ಕಾರಿ ನೌಕರ ಕೆಲಸ ಮಾಡಬೇಕಾದ್ರೆ ಉನ್ನತ ಅಧಿಕಾರಿ ಏನಾದರೂ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ತೊಂದರೆ ಕೊಡ್ತಕ್ಕಂಥದ್ದಾಗಿರಲಿ ಅಥವಾ ಬರೆಯವ್ರನ್ನ ನಿಮಗೆ ನಿಜ ಹೇಳೋದು ಅಂತಂದ್ರೆ ಕಣ್ಣಿಂದ ಕೆಟ್ಟದಾಗಿ ನೋಡ್ತಕ್ಕಂಥದ್ದಕ್ಕೂ ಸಹ ಶಿಕ್ಷೆ ಅನ್ನೋದನ್ನ ಇವತ್ತು ಭಾರತದ ಕಾನೂನು ಸರ್ವೋಚ್ಚ ನ್ಯಾಯಾಲಯ ಅದನ್ನು ಎತ್ತಿ ಹಿಡಿದಿದೆ. ಹಾಗಾಗಿ ಮಹಿಳೆಯರು ಸ್ವಲ್ಪ ಮುಂದೆ ಬಂದು ತಮ್ಮ ಆಗ್ತಕ್ಕಂತ ನೋವುಗಳನ್ನ, ತಮಗೆ ಆಗ್ತಕ್ಕಂತ ವೇದನೆಗಳನ್ನ, ತಾವು ಅನುಭವಿಸ್ತಕ್ಕಂತ ಕಷ್ಟಗಳನ್ನ ಅವರ ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳಿಗಾಗಲಿ ಅಥವಾ ಬಹಳ ಚೆನ್ನಾಗಿ ಹೇಳ್ತಾನೆ ಹತ್ತಿರದ ಮ್ಯಾಜಿಸ್ಟ್ರೇಟ್ ಮುಂದೆ, ನ್ಯಾಯಾಧೀಶರ ಮುಂದೆ ನನಗೆ ಈ ರೀತಿ ಆಗ್ತಾ ಇದೆ ಅಂತಂದಾಗ ನೇರವಾಗಿ ಕ್ರಮ ಕೈಗೊಳ್ತಕ್ಕಂಥದ್ದಕ್ಕೆ ಅವಕಾಶಗಳು ಬಹಳ ಇದಾವೆ.
0: ಸರ್, ಇನ್ನು ಈ ಒಂದು ಕೂಲಿ ಕಾರ್ಮಿಕರಿಗಾಗಿರ್ಬಹುದು ಅಥವಾ ಮನೆ ಕೆಲಸಕ್ಕೆ ಹೋಗುವಂತಹ ಮಹಿಳೆಯರಿಗಾಗಿರ್ಬಹುದು, ಇವರಿಗೆ ಯಾವ ರೀತಿ ರಕ್ಷಣೆ ಇದೆ?
1: ಅವರಿಗೆ ಕಟ್ಟಡ ಕಾರ್ಮಿಕರಿಗಾಗಿನೇ ಒಂದು ಸಪರೇಟ್ ಒಂದು ಇಲಾಖೆ ತೆಗೆಯಲ್ಪಟ್ಟಿದೆ. ಈ ಕಟ್ಟಡ ಕೂಲಿ ಕಾರ್ಮಿಕರು ಮತ್ತು ಕಟ್ಟಡ ಕಾರ್ಮಿಕರು ಅಂತ ಒಂದೇ, ಜಮೀನಲ್ಲಿ ಕೆಲಸ ಮಾಡಕ್ ಹೋಗ್ತಾ ಇವರು ಮನೆ ಕಟ್ಟಕ್ ಹೋಗ್ತಾ ಇದ್ದಾರೆ, ಅಷ್ಟೇ ವ್ಯತ್ಯಾಸ. ಆದ್ರೆ ಇವ್ರಿಗೆ ಇರ್ತಕ್ಕಂಥ ಸೌಲಭ್ಯಗಳು ಒಂದೇ ರೀತಿಯಾಗಿರ್ತಕ್ಕಂಥದ್ದಿದೆ. ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಕೊಡ್ತಾ ಇದ್ದಾರೆ ಹಾಗೂ ಉಚಿತವಾದ ವೈದ್ಯಕೀಯ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಹಾಗೂ ಉಚಿತವಾಗಿ ಅವರು ಯಾವುದೇ ರೀತಿಯಾದ ಸ್ವ ಉದ್ಯೋಗದಲ್ಲಿ ತೊಡಗಿಕೊಳ್ಳೋದಕ್ಕೆ ಹಣಕಾಸಿನ ಸಹಾಯವನ್ನು ಸಹ ಸರ್ಕಾರ ಅವರಿಗೆ ಒದಗಿಸಿಕೊಡ್ತಾ ಇದೆ. ಸಪೋಸ್ ಅವರು ಖಾಸಗಿ ಉದ್ಯೋಗ ಮಾಡ್ತಕ್ಕಂಥ ನನ್ನ ಸ್ವಲ್ಪ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ನನ್ನ ಸಣ್ಣ ಕೈಗಾರಿಕೆಗಳಲ್ಲಿ ಅಥವಾ ಗೃಹ ಕೈಗಾರಿಕೆ ಅಂತ ಹೇಳ್ತಾರಲ್ಲ, ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಅಥವಾ ತಯಾರಿ ಮಾಡ್ತಕ್ಕಂಥದ್ದು ಆ ಕಾರ್ಖಾನೆ ಮಾಡೋದಕ್ಕೂ ಸಹ ಅವ್ರಿಗೆ ಅವಕಾಶವನ್ನು ಕೊಡ್ತಾ ಇದೆ ಕಾನೂನು. ಇವತ್ತು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ನಮ್ಮ ಜನರು.
0: ಸರ್, ಇನ್ನು ಉದ್ಯೋಗಸ್ಥ ಮಹಿಳೆ ಅತ್ಯಂತ ಪ್ರಮುಖವಾಗಿ ಒಂದು ಎದುರಿಸ್ತಾ ಇರುವಂತಹ ಬಹುದೊಡ್ಡ ಸಮಸ್ಯೆ ಅಂದ್ರೆ ಲೈಂಗಿಕ ಕಿರುಕುಳ. ಸರ್, ಇದನ್ನ ಅವಳು ಎದುರಿಸ್ತಾನೆ ಇರ್ತಾಳೆ. ಈ ಒಂದು ಲೈಂಗಿಕ ದೌರ್ಜನ್ಯದ ವಿರುದ್ಧ ಅವಳು ಧ್ವನಿ ಎತ್ತಿದ್ರು ಸಹ ಅವಳಿಗೆ ಎಲ್ಲಿ ನಾನು ಕೆಲಸವನ್ನ ಕಳೆದುಕೊಳ್ತೀನೋ ಅನ್ನುವಂತಹ ಭಯ ಅವಳನ್ನ ಕಾಡ್ತಾ ಇರುತ್ತೆ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್?
1: ಬಹಳ ಜಟಿಲವಾದ ಪ್ರಶ್ನೆ ಇದು. ಹೇಗೆ ಅಂತಂದ್ರೆ, ನಮ್ಮ ಸಹೋದರಿಯರು ಯಾವ ಯಾವ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮೊದಲು ಅವರು ತಮ್ಮ ಭದ್ರತೆಗಾಗಿ ತಮ್ಮ ಸುರಕ್ಷತೆಗಾಗಿ ತಾವೇ ಕೆಲವೊಂದು ಕಾರ್ಯಗಳನ್ನು ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ಹೇಗೆ ಅಂತಂದ್ರೆ, ಈಗ ಪ್ರತಿಯೊಂದು ಸ್ಥಳದಲ್ಲಿ ಸಿಸಿ ಕ್ಯಾಮರಾಗಳನ್ನು ಅಳವಡಿಸ್ತಾ ಇದ್ದಾರೆ. ಮೊದಲು ಅವರು ಕೆಲಸಕ್ಕೆ ಹೋಗಿದ ತಕ್ಷಣ ಅವರು ಮೊದಲು ಒಂದು ಸೂಕ್ಷ್ಮ ಗಮನಿಸ್ಕೊಳ್ಬೇಕು, ನಾನು ಹೋಗ್ತಕ್ಕಂಥ ಸ್ಥಳದಲ್ಲಿ ಹಾಕಿರ್ತಕ್ಕಂಥ ಸಿಸಿ ಕ್ಯಾಮ್ರಾ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಅವಳು ಮೊದಲು ಗಮನಿಸ್ಕೊಳ್ಬೇಕು. ಯಾವುದೇ ಸಂದರ್ಭ ಬಂದ್ರೂ ಅವಳು ಹೆಚ್ಚಾಗಿ ಯಾವುದೇ ವ್ಯಕ್ತಿ ಬಂದಾಗ ಎಲ್ಲಿ ಸಿಸಿ ಕ್ಯಾಮ್ರಾ ಇದೆಯಾ, ಅದು ಕವರ್ ಆಗ್ತಾ ಇದೆಯಾ, ಆ ಸ್ಥಳದಲ್ಲೇ ಹೋಗಿ ನಿಂತು ಕೆಲವೊಂದು ಕಾರ್ಯಗಳನ್ನು ಮಾಡೋದು, ಮಾತಾಡೋದು, ಪ್ರತಿರೋಧ ಮಾಡಿದಾಗ ಎರಡು ರೀತಿಯಾಗಿ, ಒಂದು ಸಾಕ್ಷಿ ಸಿಗುತ್ತೆ ಅಂತಕ್ಕಂಥದ್ದು ಒಂದು, ಎರಡನೇದಾಗಿ ಯಾವುದೇ ಸಮಯದಲ್ಲಿ ಅದನ್ನು ತೆಗೆದು ನೋಡಿದಾಗ ಯಾವ ವ್ಯಕ್ತಿ ಯಾವ್ದು ಮಾಡಿದಾನೆ ಅಂತಕ್ಕಂಥದ್ದನ್ನ ನಾವು ಕಂಡುಹಿಡಿಯೋದಕ್ಕೆ ಸಾಧ್ಯವಾಗ್ತದೆ. ಮೂರನೇದಾಗಿ ನಾವು ಇನ್ನೊಂದು ನಮಗೆ ಹೇಳಕ್ ಇಷ್ಟಪಡ್ತೇನೆ, ಸ್ತ್ರೀಯರು ಕೆಲವೊಂದು ಕಾರ್ಯಗಳಲ್ಲಿ ತೊಡಗಿಕೊಳ್ಳಬೇಕು. ಅಂತಂದ್ರೆ ಪ್ರತಿರೋಧ ಒಡ್ಡಬೇಕು. ನಮ್ಮ ಬಹಳ ಬೇಗ ಅದನ್ನ ಒಂದು ತಪ್ಪಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೇನೆ ಒಂದು ಅವರು ತಮ್ಮ ಹತ್ತಿರದಲ್ಲಿರ್ತಕ್ಕಂಥ ಕುಟುಂಬಸ್ಥರಿಗಾಗ್ಲಿ, ತಮ್ಮ ಮನೆಯವರಿಗಾಗ್ಲಿ, ತಮ್ಮ ಸ್ನೇಹಿತರಿಗಾಗ್ಲಿ, ಅಥವಾ ತಮ್ಮ ಮೇಲಾಧಿಕಾರಿಗಳು, ಒಬ್ಬನೇ ಇರೋದಿಲ್ಲ. ಈಗ ತಹಶೀಲ್ದಾರ್ ಇದ್ದಾರೆ ಅಂತಂದ್ರೆ, ಫಾರ್ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ತಹಶೀಲ್ದಾರ್ ಇದ್ದಾರೆ ಅಂತಂದ್ರೆ ಅವ್ರ ಮೇಲೆ ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ, ಉಪ ವಿಭಾಗಾಧಿಕಾರಿ ಇರ್ತಾನೆ, ಅವ್ರ ಮೇಲೆ ಡೆಪ್ಯೂಟಿ ಕಮಿಷನರ್ ಇರ್ತಾರೆ. ತಹಶೀಲ್ದಾರ್ ಮಾಡಿರ್ತಕ್ಕಂಥ ಕಾರ್ಯನ ಕೇಳೋದಿಲ್ವಾ, ನೇರ ಜಿಲ್ಲಾಧಿಕಾರಿಗಳ ಬಳಿ ಹೋಗಿ ನಾನು ಇಲಾಖೆಯಲ್ಲಿ ಕೆಲಸ ಮಾಡ್ತೇನೆ, ನನಗೆ ಈ ರೀತಿ ಆಗ್ತಾ ಇದ್ದೇನೆ ಅಂತಕ್ಕಂಥ ಸ್ವತಂತ್ರವಾಗಿ ಮುಕ್ತವಾಗಿ ಮಹಿಳೆ ಆ ಸಹೋದರಿ ಎಕ್ಸ್ಪ್ರೆಸ್ ಮಾಡಿದಾಗ ಅದರ ಬಗ್ಗೆ ಕ್ರಮ ಕೈಗೊಳ್ತಕ್ಕಂಥದ್ದು ಇರ್ತದೆ. ಯಾವಾಗ ಉನ್ನತಾಧಿಕಾರಿಗಳ ಗಮನಕ್ಕೆ ನನಗೆ ಈ ರೀತಿ ಆಗ್ತಾ ಇದೆ ಅಂತ ಹೋಗುತ್ತೋ ತಕ್ಷಣವಾಗಿ ಅದನ್ನ ಕ್ರಮ ಕೈಗೊಳ್ಳಕ್ಕೆ ಅವಕಾಶ ಆಗ್ತದೆ. ಇದನ್ನ ಮಹಿಳೆಯರು ಬಹಳ ಮುಖ್ಯವಾಗಿ ಅದನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಕಳಕಳಿಯಿಂದ ಅವರಲ್ಲಿ ವಿನಂತಿಸಿಕೊಳ್ತೇನೆ.
0: ಸರ್, ಈಗ ಲೈಂಗಿಕ ದೌರ್ಜನ್ಯ ಅಂದ್ರೆ ಅದು ಯಾವ ರೂಪದಲ್ಲಿ ಇರುತ್ತೆ ಅಂದ್ರೆ, ಬಹಳಷ್ಟು ಜನ ಬಹಳಷ್ಟು ರೀತಿಯಲ್ಲಿ ಕಿರುಕುಳ ಕೊಡ್ತಾ ಇರ್ತಾರೆ. ಇದೇ ಕಿರುಕುಳ ಲೈಂಗಿಕ ದೌರ್ಜನ್ಯ ಅಂತ ಕಂಡುಹಿಡಿಯೋದು ಹೇಗೆ, ಯಾವ ರೀತಿ ಇರುತ್ತೆ ಅಂತ?
1: ಲೈಂಗಿಕ ದೌರ್ಜನ್ಯ ಅಂತಕ್ಕಂಥದ್ದು ಮೇಡಮ್ ಅದು ಒಂದೇ ರೀತಿಯಲ್ಲಿ ಇಲ್ಲ. ಸರ್ವೋಚ್ಚ ನ್ಯಾಯಾಲಯದ ಆದೇಶದಲ್ಲಿ ನನ್ನ ಒಬ್ಬ ಸ್ತ್ರೀಯನ್ನು ಹಿಂಬಾಲಿಸಿಕೊಂಡು ಹೋದ್ರೂ ಅದು ಲೈಂಗಿಕ ದೌರ್ಜನ್ಯ ಅಂತಾನೆ ಕನ್ಸಿಡರ್ ಆಗ್ತದೆ. ನನಗೆ ಅವನು ಏನು ಮುಟ್ಟೋದು ಬೇಡ, ನೋಡೋದು ಬೇಡ, ಬರೀ ಅವನು ಕೆಟ್ಟ ದೃಷ್ಟಿಯಿಂದ ನನ್ನ ನೋಡ್ತಾ ಇದ್ದಾನೆ ಅಂತಕ್ಕಂಥದ್ದು ಕಂಡು ಬಂದರೂ ಸಹ ಅದು ಲೈಂಗಿಕ ದೌರ್ಜನ್ಯ ಅಂತ ಅನಿಸ್ತದೆ. ಅಥವಾ ನನ್ನ ಬಗ್ಗೆ, ಸ್ತ್ರೀಯ ಬಗ್ಗೆ ಹಾಕೊಂಡಿರ್ತಕ್ಕಂಥ ಬಟ್ಟೆಗಳ ಬಗ್ಗೆ ಆಗಲಿ, ಅವಳ ನಡವಳಿಕೆ ಬಗ್ಗೆ ಆಗಲಿ, ಅವಳ ಕ್ಯಾರೆಕ್ಟರ್ ಬಗ್ಗೆ ಆಗಲಿ, ಬರೀ ನಾನು ಮಾತನಾಡಿದರೆ, ಓದೋದು ಬರೆಯೋದು ದೂರ ಉಳಿತು, ಮಾತನಾಡಿದ್ರು ಸಹ ಅದು ಲೈಂಗಿಕ ದೌರ್ಜನ್ಯ ಅಂತಾನೆ ಕನ್ಸಿಡರ್ ಆಗ್ತಾ ಇದೆ. ಇದು ಇದಕ್ಕೋಸ್ಕರ ಅನೇಕ ಬಾರಿ ಸರ್ವೋಚ್ಚ ನ್ಯಾಯಾಲಯ ಇದನ್ನು ಎತ್ತಿಡಿದಿದೆ ಮತ್ತು ಶಿಕ್ಷೆಯನ್ನು ಸಹ ಕೊಟ್ಟಿದೆ. ಹಾಗಾಗಿ ಸ್ತ್ರೀಯರು ಮುಂದೆ ಬರಬೇಕು. ಇಲ್ಲಿ ಲೈಂಗಿಕ ದೌರ್ಜನ್ಯ ಇದೇ ರೀತಿಯಾಗಿ ಆಗಿರುತ್ತೆ ಅಂತ ನಾವು ಹೇಳಕ್ ಬರೋದಿಲ್ಲ. ಅದು ಈಗ ಆಗಿದೆ ಅನ್ನೋದನ್ನ ನಿಮಗೆ ಒಂದು ಈ ಸಮಯ ಒಂದು ಉದಾಹರಣೆ ಹೇಳಕ್ ಇಷ್ಟಪಡ್ತೇನೆ. ನಿಮಗೆ ಮಲಯಾಳಂನಲ್ಲಿ ಒಂದು ಪಿಕ್ಚರ್, ನೇರು ಅಂತಕ್ಕಂಥ ಒಂದು ಪಿಕ್ಚರ್ ಇದೆ. ಆ ಪಿಕ್ಚರ್ ನಲ್ಲಿ ಮೇಡಮ್, 2 ನಿಮಿಷದಲ್ಲಿ ಹೇಳ್ತೇನೆ ಇದನ್ನ, ಈ ಒಂದು ಚಲನಚಿತ್ರದಲ್ಲಿ ಒಬ್ಬ ಕುರುಡಿ ಸ್ತ್ರೀಗೆ ಅತ್ಯಾಚಾರ ಆಗ್ತಕ್ಕಂಥದ್ದನ್ನ ಅದನ್ನ ಯಾರು ತಗೊಳ್ಳೋದಿಲ್ಲ. ಅವಳು ಕೇಸ್ ನಲ್ಲಿ ಒಬ್ಬ ಅಡ್ವೊಕೇಟ್ ತಗೊಂಡ್ಬಿಟ್ಟು ಕೇಸ್ ನಡೆಸ್ತಾನೆ, ಕೋರ್ಟ್ ನಲ್ಲಿ ಸಹ ಬಂದು ನಿಲ್ತಾನೆ, ಉನ್ನತವಾದ ಅಧಿಕಾರಿ ಇರ್ತಾನೆ, ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇರ್ತಕ್ಕಂಥ ಅಕ್ಯೂಸ್ಡ್ ಇರ್ತಾನೆ. ಅವನು ಹೇಗೆ ಮಾಡ್ತಕ್ಕಂಥ, ಅವಳು ಹೇಳ್ತಾಳೆ, ಅವಳಿಗೆ ಸ್ತ್ರೀಯರಿಗೆ ಒಂದು ವಿಶೇಷವಾದ ಜ್ಞಾನ ದೇವರು ಕೊಟ್ಟಿದ್ದಾನೆ. ಏನಪ್ಪಾ ಅಂತಂದ್ರೆ, ಅವಳು ಆ ಸಮಯದಲ್ಲಿ ಏನ್ ಮಾಡ್ತಾಳೆ ಅಂತಂದ್ರೆ, ಆ ಪಿಕ್ಚರ್ ನಲ್ಲಿ ತೋರಿಸಿರ್ತ, ಇದು ನಿಜವಾಗಿ ನಡೆದಿರ್ತಕ್ಕಂಥ ಘಟನೆ, ಆ ಚಲನಚಿತ್ರ ತೋರಿಸಿದ್ದಾರೆ. ಸಾರ್ವಜನಿಕರು ಇದನ್ನು ಕೇಳ್ತಕ್ಕಂಥವ್ರಿಗೂ ನಿಮಗೂ ಒಂದು ಗಮನ, ಆ ಒಂದು ಚಲನಚಿತ್ರ ಒಮ್ಮೆ ನೀವು ನೋಡ್ರಿ. ನೇರು ಅಂತಕ್ಕಂಥದ್ದು ಒಂದು ಮಲಯಾಳಂ ಚಿತ್ರ, ಓಕೆ. ಇದರಲ್ಲಿ ಏನಿದೆ ಅಂತಂದ್ರೆ, ಬಹಳ ಮುಖ್ಯವಾಗಿ ಕುರುಡ ಸ್ತ್ರೀಗೆ ಆಗ್ತಕ್ಕಂಥ ಅತ್ಯಾಚಾರವನ್ನ ಅವ್ ಹೇಗೆ ಶಿಕ್ಷೆಗೆ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅವಳಿಗೊಂದು ಜ್ಞಾನ ಇರುತ್ತೆ, ಏನಪ್ಪಾ ಅಂತಂದ್ರೆ, ಅವಳ ಸ್ಪರ್ಶದಿಂದ ಆ ವ್ಯಕ್ತಿ, ಯಾವ ವ್ಯಕ್ತಿ ಅವಳನ್ನ ಮುಟ್ಟಿರ್ತಾನೆ, ಆ ವ್ಯಕ್ತಿಯನ್ನ ಒಂದು 3-4 ಸೆಕೆಂಡ್ ಅಥವಾ 5 ಸೆಕೆಂಡ್ ಸ್ಪರ್ಶ ಮಾಡ್ತಿದ್ದ ಹಾಗೇನೆ ಆ ವ್ಯಕ್ತಿಯ ರೂಪವನ್ನ ಮಣ್ಣಿನ ಆಕೃತಿಯಲ್ಲಿ ಮಾಡ್ತಕ್ಕಂತ ಜ್ಞಾನ ಕೊಟ್ಟಿರ್ತಾನೆ. ಈ ಒಂದು ಜ್ಞಾನ ಮಾಡಿನೇ ನ್ಯಾಯಾಲಯ ಕೇಳುತ್ತೆ ಅವನಿಗೆ, ನಿನ್ ಯಾರು ಮುಟ್ಟಿದ್ರು ಅಂತಂದಾಗ ಆ ಸಮಯದಲ್ಲಿ ಕೇಳ್ತಾನೆ, ಯಾವ ತಕ್ಷಣದಲ್ಲಿ ಕೂಡ ನಡೀತಕ್ಕಂತ ಒಂದು ಘಟನೆ ಅದು. ಆ ಪಿಕ್ಚರ್ ನಲ್ಲಿ ಅವ್ನು ಇರ್ತಕ್ಕಂಥ ಹೀರೋನ ಮುಂದೆ ಕೂಡಿಸಿ ಅವನ ಚಿತ್ರ ಮಾಡುವಂತದನ್ನ ಯಾರು ಮುಂದೆ ಕೂಡಿಸ್ತೇನೆ ಗೊತ್ತಾಗೋದಿಲ್ಲ. ಮುಂದೆ ಕೂಡಿಸಿದಾಗ ಆ ಕ್ರೂಢ ಸ್ತ್ರೀ, ಆ ಏನು ಅತ್ಯಜ ಒಳಗೆ ಹೆಣ್ಣು ಇರ್ತಾಳೆ, ಯಾವ ವ್ಯಕ್ತಿ ಮುಂದೆ ಕೂಡಿಸಿದ್ರೆ ಅವನ ಅದೇ ಚಿತ್ರನ ಯಾಸ್ ಇಟ್ ಈಸ್ ಮಣ್ಣಿನಲ್ಲಿ ಮಾಡಿಬಿಟ್ಟು ನ್ಯಾಯಾಲಯದ ಮುಂದೆ ಕೊಡ್ತಾಳೆ. ಆ ವ್ಯಕ್ತಿ ಬೇರೆ ಯಾರು ಆಗಿರೋದಿಲ್ಲ, ಆ ಅಡ್ವೊಕೇಟ್ ಆಗಿರ್ತಾನೆ. ಅಂತ ಚಿತ್ರ ಅವನಿಗೆ ಗೊತ್ತಾಗುತ್ತೆ ಅವಾಗ. ಅಂದ್ರೆ ಯಾವ ಚಿತ್ರ ಪೊಲೀಸರಿಗೆ ತೋರಿಸ್ಕೊಡ್ತಿಲ್ಲ, ನನಗೆ ಅತ್ಯಾಚಾರ ಮಾಡಿರ್ತಕ್ಕಂಥ ವ್ಯಕ್ತಿ ರೂಪ ಹೆಂಗಿತ್ತು ಅಂತಂದಾಗ ಆ ಅಧಿಕಾರಿಯ ಮಗನೇ ಆಗಿರ್ತಾನೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಹೀಗಾಗಿ ಸ್ತ್ರೀಯರು ತಮಗೆ ದೇವರು ಬಹಳ ಒಂದು ಸ್ಪೆಷಲ್, ಒಂದು ವಿಶೇಷವಾದ ಒಂದು ಜ್ಞಾನವನ್ನ ತಲಾಂತನವರು ಕೊಟ್ಟಿರ್ತಾನೆ. ಅದನ್ನ ಆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಸಂದರ್ಭಾನುಸಾರ ಅದನ್ನು ಕೊಟ್ಟಾಗ ನಿಜವಾಗಿ ಶಿಕ್ಷೆಗೆ ಒಳಪಡಿಸ್ಲಿಕ್ಕೆ ಆಗ್ತದೆ. ಇದಕ್ಕೆ ಅವರು ಸಹ ಸಹಕರಿಸಬೇಕು, ಆಗ ಬಹಳ ಅನುಕೂಲ ಆಗುತ್ತೆ. ಇದನ್ನ ಸ್ತ್ರೀಯರು ಅರ್ಥ ಮಾಡ್ಕೊಳ್ಬೇಕು. ಅಯ್ಯೋ ನಾನು ಕುರುಡ ಇದ್ದೀನಿ, ಕುಂಟಿ ಇದ್ದೀನಿ, ಅಯ್ಯೋ ನನಗೆ ಏನು ಮಾಡೋಕ್ಕಾಗಲ್ಲ. ಕ್ಷಮಿಸ್ರಿ, ಮಾಡೋಕ್ಕಾಗಲ್ಲ, ನೀವು ಮಾಡೋಕ್ಕಾಗುತ್ತೆ. ಹೇಗೆ ಮಾಡಬೇಕು ಅನ್ನೋದನ್ನ ನೀವು ಒಂದು ಕುತ್ಕೊಂಡು ಒಬ್ಬರ ಹತ್ರ ಚರ್ಚೆ ಮಾಡಿ, ನಿಷ್ಕರ್ಷ ಮಾಡಿ, ತಮಗೆ ಆಗಿರ್ತಕ್ಕಂಥ ನೋವು ಅನುಭವಗಳನ್ನು ಹಂಚಿಕೊಂಡಾಗ ಅದಕ್ಕೆ ಹೇಗೆ ನಾವು ಪರಿಹಾರ, ಹೇಗೆ ಶಿಕ್ಷೆಗೆ ಒಳಪಡಿಸ್ಬೋದು ಅನ್ನೋದನ್ನು ಸಹ ಕಾನೂನು ಗುರುತಿಸ್ತದೆ ಮತ್ತು ಅದಕ್ಕೆ ಶಿಕ್ಷೆಯನ್ನು ಕೊಡಲಾಗ್ತದೆ.
0: ಸರಿಗ ಉದ್ಯೋಗ ಮಾಡುವಂತಹ ಸ್ಥಳಗಳಲ್ಲಿ, ಕಚೇರಿ ಆಗಿರ್ಬಹುದು ಅಥವಾ ಕಂಪನಿ, ಖಾಸಗಿ ಕಂಪನಿ ಆಗಿರ್ಬಹುದು, ಅಂತಹ ಸ್ಥಳಗಳಲ್ಲಿ ಈ ಒಂದು ಉದ್ಯೋಗಸ್ಥ ಮಹಿಳೆಯ ರಕ್ಷಣೆಗಾಗಿ ಅಂತ ಹೇಳಿ ಏನಾದ್ರೂ ಸಮಿತಿ ಏನಾದ್ರೂ ರಚನೆಯನ್ನ ಮಾಡಿರ್ತಾರ ಅಂತ?
1: ಸಹಜವಾಗಿ ಮೇಡಮ್ ಆಯಾ ಒಂದು ಸಂಸ್ಥೆಗಳಲ್ಲಿ ಕೇರ ಕೆಲಸ ಮಾಡ್ತಕ್ಕಂತ ಒಂದು ಪರಿಣಾಮಗಳಲ್ಲಿ ಆ ಕಂಪನಿಗಳಲ್ಲೇ ಒಂದು ರಕ್ಷಣಾ ವೇದಿಕೆ ಅಂತ ಮಾಡ್ಕೊಂಡಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿನೇ ಸರ್ಕಾರದ ವತಿಯಿಂದನೂ ವುಮನ್ ಪ್ರೊಟೆಕ್ಷನ್ ಸೆಲ್ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲೂ ತೆಗೆದಿದ್ದಾರೆ, ಪ್ರತಿಯೊಂದು ಇಲಾಖೆನಲ್ಲೂ ಇರುತ್ತೆ ಅದು. ಆ ಒಂದು ಸೆಲ್ಗೆ ಅವರು ಕಾಂಟ್ಯಾಕ್ಟ್ ಮಾಡಿದಾಗ ಅಥವಾ ಮೆಸೇಜ್ ಕೊಟ್ಟಾಗ ದುರಂತ ಆಗಿ ಅವರಿಗೆ ಒಂದು ಸಹಾಯ ಮಾಡ್ತಕ್ಕಂತ ಸೌಲಭ್ಯಗಳನ್ನ ರಾಜ್ಯ ಸರ್ಕಾರ ಒದಗಿಸಿಕೊಟ್ಟಿದೆ ಮೇಡಮ್. ಇದೇ ಅದು ಅವಕಾಶ ಇದೆ
0: ಸರ್. ಈ ರೀತಿ ಮಹಿಳೆ ಏನಾದರೂ ಅತ್ಯಾಚಾರಕ್ಕೆ ಒಳಗಾದ್ಲು ಅಥವಾ ಯಾವ್ದಾದ್ರೂ ಶೋಷಣೆಗೆ ಒಳಗಾದ್ಲು ಅಂದ್ರೆ ಅವಳು ಅಲ್ಲಿ ಆಂತರಿಕವಾದಂತಹ ಸಮಿತಿಯಲ್ಲಿ ಒಂದು ದೂರನ್ನ ಕೊಡದೆ ಅದರ ಬಗ್ಗೆ ಅವಳಿಗೆ ಅರಿವಿಲ್ಲ ಆದ್ರೆ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನ ಕೊಡಬಹುದಾ?
1: ಖಂಡಿತವಾಗಿ ಪೊಲೀಸ್ ಸ್ಟೇಷನ್ಗಾದ್ರೂ ಕೊಡಬಹುದು. ಬೇಡಪ್ಪ ಅಂತಂದ್ರೆ ಅದಕ್ಕೋಸ್ಕರ ಮಾನವ ಹಕ್ಕುಗಳ ಆಯೋಗ ಅಂತ ಹೇಳಿಬಿಟ್ಟು, ಮಹಿಳಾ ರಕ್ಷಣಾ ಆಯೋಗ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರನೇ ಒಂದು ಸಂಸ್ಥೆಯನ್ನ ಆರಂಭ ಮಾಡಿದೆ, ಈಗಲೂ ಚಾಲ್ತಿಯಲ್ಲಿದೆ. ಅದಕ್ಕೆ ಅವರು ಸಂಪರ್ಕ ಮಾಡ್ಕೋಬಹುದು. ಇದು ಬೇಡ ಅಂತಂದ್ರೆ ಯಾವ್ದಾದ್ರು ಒಂದು NGO ಮಕ್ಕಳ ಸಮಾಜ ಸೇವೆ ಮಾಡ್ತಕ್ಕಂತ ಒಂದು ಖಾಸಗಿ ಸಂಸ್ಥೆ ಸಂಘಗಳ ಮೂಲಕವಾಗಿಯೂ ಸಹ ಅವಳು ದೂರನ್ನು ಸಲ್ಲಿಸುವುದಕ್ಕೆ ಇವತ್ತು ಅವಕಾಶ ಮಾಡಿಕೊಡಲಾಗಿದೆ. ಅದು ಆ ರೀತಿನೂ ಅವ್ರು ಮಾಡಬಹುದು.
0: ಸರ್, ಈಗ ಒಂದು ಲೈಂಗಿಕ ಕಿರುಕುಳವನ್ನ ಹೊರತುಪಡಿಸಿ ಬೇರೆ ರೀತಿ ಮಾನಸಿಕ ಕಿರುಕುಳ ಏನಾದ್ರೂ ಅವಳು ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ಅನುಭವಿಸ್ತಾ ಇದ್ರೆ ಅದಕ್ಕೇನಾದ್ರೂ ಕಾನೂನು ಏನಾದ್ರೂ ಇದೆಯಾ? ಅವಳಿಗೆ ಆ ಕಾನೂನು ರಕ್ಷಣೆಯನ್ನ ಕೊಡುತ್ತಾ?
1: ಮೇಡಮ್, ಅದು ವಾಪಸ್ ಬರ್ತಕ್ಕಂಥದ್ದು ನಾವು ಲೈಂಗಿಕ ದೌರ್ಜನ್ಯ ಕಾಯ್ದೆ ಕೆಳಗಡೆನೆ ಅದು ಅನ್ವಯವಾಗುತ್ತೆ. ಯಾಕಂದ್ರೆ ಮಾನಸಿಕವಾಗಿ ಹಿಂಸೆ ಕೊಡೋದು ಅನ್ನೋದನ್ನ ಅಳತೆ ಮಾಡಕ್ ಆಗೋದಿಲ್ಲ, ಮತ್ತೆ ಅದನ್ನ ಯಾವ ರೀತಿಯಾಗಿ ಅಂತ ಪದಗಳಲ್ಲಿ ಹೇಳಕ್ಕೂ ಆಗೋದಿಲ್ಲ. ಹೆರಾಸ್ಮೆಂಟ್ ಮಾಡೋದಕ್ಕೆ ನನ್ನ ಫೈಲ್ ಒಂದು ಸಿಗ್ನೇಚರ್ ಆಗಬೇಕಾಗಿದೆ, 15 ದಿನ ನಂಗೆ ಒಬ್ಬ ಆಫೀಸರ್ ಇಟ್ಕೊಂಡು ಆಟಾಡಿಸ್ತಾನೆ, ಇಟ್ಸ್ ಒನ್ ಟೈಪ್ ಆಫ್ ಮೆಂಟಲ್ ಟಾರ್ಚರ್. ನಾವು ಹೀಗೆ ಅಂತ ಹೇಳಕ್ ಬರೋದಿಲ್ಲ ಅದನ್ನ. ಆದ್ರೆ ಅದು ಆಗ್ತಾ ಇದೆ ಅಂತ ಗೊತ್ತಾದಾಗ ತಕ್ಷಣವಾಗಿ ಅದನ್ನ ಉನ್ನತ ಅಧಿಕಾರಿಗಳ ಗಮನಕ್ಕೆ ತರಬೇಕಾಗಿರ್ತಕ್ಕಂಥದ್ದು ಆ ಸಹೋದರಿಯ ಒಂದು ಕರ್ತವ್ಯ ಆಗಿರುತ್ತೆ. ಅದನ್ನ ಅವಳು ನಿಭಾಯಿಸಿದಾಗ ಇದನ್ನು ಕಾರ್ಯನಿರ್ವಹಿಸಬಹುದು ಅನ್ನೋದನ್ನ ನಾವು ಹೇಳ್ಬೋದು ಮೇಡಮ್. ಅದನ್ನ
0: ಸರಿ, ಇತ್ತೀಚಿನ ದಿನಗಳಲ್ಲಿ ಏನಾದರೂ ಈ ಉದ್ಯೋಗಸ್ಥ ಮಹಿಳೆಗಾಗಿ ಸಂಬಂಧಿಸಿದಂತಹ ಕಾನೂನುಗಳು ಮತ್ತು ಹಕ್ಕುಗಳಲ್ಲಿ ಯಾವ್ದಾದ್ರೂ ಪ್ರಮುಖ ಬದಲಾವಣೆ ಏನಾದರೂ ಆಗಿದೆಯಾ?
1: ಇಲ್ಲ ಮೇಡಮ್, ಅದು ಇತ್ತೀಚಿನಾಗಿ ಬದಲಾವಣೆ ಆಗಿಲ್ಲ. ಆದರೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಇದರ ಕುರಿತಾಗಿ ಸಾಕಷ್ಟು ತೀರ್ಪುಗಳು ಬಂದಿವೆ. ಒಬ್ಬ ಮಹಿಳೆಗೆ ಆಗ್ತಕ್ಕಂಥ ದೌರ್ಜನ್ಯ ಅನೇಕ ಬಾರಿ ಶಿಕ್ಷೆ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ, ಉನ್ನತಾಧಿಕಾರಿಗಳಿಗೆ ಪನಿಷ್ಮೆಂಟ್ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ನ್ಯಾಯಾಲಯ ದೌರ್ಜನ್ಯದ ವಿರುದ್ಧವಾಗಿ ಆಗಿರ್ತಕ್ಕಂಥ ಸ್ತ್ರೀಯ ಪರವಾಗಿ ನಿಂತು ಶಿಕ್ಷೆಯನ್ನು ಒಳಪಡಿಸಿದೆ, ಶಿಕ್ಷೆಗೆ ಒಳಪಟ್ಟಿದ್ದಾರೆ ಆಲ್ರೆಡಿ ಅಧಿಕಾರಿಗಳು.
0: ಸರಿ, ಈಗ ನೊಂದಂತಹ ಮಹಿಳೆಗೆ ಯಾವ ರೀತಿ ಪರಿಹಾರ ಸಿಗುತ್ತೆ ಅಂತ ಕಾನೂನಿನಡಿಯಲ್ಲಿ?
1: ಒಂದು, ಅವಳಿಗೆ ಉಚಿತವಾದ ಕಾನೂನಿನ ನೆರವನ್ನು ಸರ್ಕಾರದ ವತಿಯಿಂದ ಕೊಡಲಾಗ್ತದೆ. ಎರಡನೇದಾಗಿ ನ್ಯಾಯಾಲಯದಲ್ಲಿನೇ ಉಚಿತ ಕಾನೂನು ಶಾಖೆ ಅಂತ ಓಪನ್ ಮಾಡಿದೆ. ಓಕೆ, ಫ್ರೀ ಲೀಗಲ್ ಅಡ್ವೈಸ್ ಸೆಲ್ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ನ್ಯಾಯಾಲಯಗಳಲ್ಲಿದೆ. ಅದಕ್ಕೋಸ್ಕರ ಒಬ್ಬರು ನ್ಯಾಯಾಧೀಶರನ್ನು ಸಹ ಅಲ್ಲಿ ನೇಮಕ ಮಾಡಲಾಗಿದೆ. ಆ ಒಂದು ನ್ಯಾಯಾಧೀಶರಿಗೆ ನೀವು ಸಂಪರ್ಕ ಮಾಡಿದಾಗ ಆ ಮಹಿಳೆಗೆ ಆಗಿರ್ತಕ್ಕಂಥ ಉಚಿತವಾಗಿ ಕಾನೂನಿನ

0: ಸಪ್ಲೈ ಮಾಡ್ತಾ ಇದ್ದಾರೆ, ಅವನ ಜೊತೆಗೆ ನಾಲ್ಕೈದು ಜನ ಕಾರ್ಮಿಕರು ಹೋಗಿರ್ತಾರೆ. ಒಂದೊಮ್ಮೆ ಆ ಕಾರ್ಮಿಕರು ಆ ಮನೆಯಲ್ಲಿ ಊಟ ಸಪ್ಲೈ ಅಡಿಗೆನ ಕೊಟ್ಟು ಸಪ್ಲೈ ಮಾಡ್ಕೊಂಡು ಬರಬೇಕಾದ್ರೆ ಏನಾದ್ರು ಘಟನೆ ಆದ್ರೆ ಆ ಸಮಯದಲ್ಲೂ ಸಹ ಕಾನೂನು ಅವರಿಗೆ ನೆರವಾಗುತ್ತೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೂ ಅವಕಾಶ ಕಲ್ಪಿಸಲಾಗಿದೆ.
1: ಸರ್, ಇವಾಗ ಕೆಲವೊಂದಷ್ಟು ಕಂಪನಿಗಳಲ್ಲಿ ಕೆಲವೊಂದಷ್ಟು ಕಡೆ ಎಲ್ಲ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ನಡೀತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ತಾವು ಹೇಳಿದಂತ ಈ ಕಾನೂನುಗಳು, ಉದ್ಯೋಗಸ್ಥ ಮಹಿಳೆಯರಿಗಾಗಿ ಇರುವಂತಹ ಕಾನೂನುಗಳು ಅಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ?
0: ಖಂಡಿತ ಮೇಡಮ್, ಅವರು ಕಾಂಟ್ರಾಕ್ಟ್ ಬೇಸ್ ಇರಲಿ, ಪರ್ಮನೆಂಟ್ ಇರಲಿ ಅಥವಾ ಟೆಂಪ್ರರಿ ಇರಲಿ, ಅದು ಪ್ರಶ್ನೆನೇ ಇಲ್ಲ. ಕಾರ್ಮಿಕ ಮತ್ತು ಮಾಲೀಕ, ಕಾರ್ಮಿಕ ಕೆಲಸ ಮಾಡ್ತಾ ಇದ್ದಾನೆ ಅಲ್ಲಿ ಅಂತ ಅಂದ ಮೇಲೆ ಅವನಿಗೆ, ಕಾರ್ಮಿಕನಿಗೆ, ಸಾಮಾನ್ಯ ಮನುಷ್ಯನಿಗೆ ಯಾವ ಯಾವ ಕಾನೂನುಗಳು ಅಪ್ಲೈ ಆಗ್ತವೋ ಅವೆಲ್ಲವೂ ಕಾರ್ಮಿಕನಿಗೂ ಸಹ ಅಪ್ಲೈ ಆಗ್ತವೆ. ಅದು ಖಾಸಗಿ ಇರಲಿ, ಕಾಂಟ್ರಾಕ್ಟ್ ಬೇಸ್ ಇರಲಿ, ಪರ್ಮನೆಂಟ್ ಇರಲಿ, ಅದು ಯಾವುದು ಪ್ರಶ್ನೆಗೆ ಬರೋದೇ ಇಲ್ಲ. ಕೆಲಸ ಮಾಡ್ತಾ ಇದ್ದಾನೆ ಅಂತಂದ್ರೆ ಅಲ್ಲಿ ಘಟನೆ ಆಗಿದೆ ಅಂತಂದ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ, ಅದಕ್ಕೆ ಪನಿಷ್ಮೆಂಟ್ ಆಗ್ಲೇಬೇಕು. ಈಗ ಅನಾಮಧೇಯತೆಯ ಹಕ್ಕು ಅಂತ ಕೊಡಲ್ಪಟ್ಟಿದೆ, ಹೊಸದಾಗಿ ಅದು ಬಂದಿರತಕ್ಕಂಥದ್ದು. ಮೊದಲು ಭಾರತೀಯ ದಂಡ ಸಂಹಿತೆ ಇತ್ತು, ಈಗ ಅದನ್ನ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಅಥವಾ ನೇರವಾಗಿ ಉನ್ನತ ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳಿಕೆ ಕೊಟ್ಟಾಗ ಅದರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಒಂದು ಹೊಸದಾಗಿ ಒಂದು ಬದಲಾವಣೆಯನ್ನು ತರಲಾಗಿದೆ. ಅಂದ್ರೆ ಹೇಗೆ ಅಂತಂದ್ರೆ, ನನಗಾಗಿರ್ತಕ್ಕಂಥದ್ದನ್ನ ನಾನ್ ನೇರ ಹೇಳಕ್ ಆಗೋದಿಲ್ಲ, ಮತ್ತೊಬ್ರಿಗಾಗಿದೆ, ಅದನ್ನ ಅವ್ರು ಹೇಳಕ್ ಇಷ್ಟಪಡೋದಿಲ್ಲ. ಅವರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಎದುರಿಸ್ತಾ ಇದ್ದಾರೆ, ಅವರಿಗೆ ಧಮಕಿ ಕೊಡ್ತಾ ಇದ್ದಾರೆ. ಅವ್ರ ಪರವಾಗಿ ಬಂದು ನಾನು ಹೇಳೋದಕ್ಕೆ ನನಗೆ ಅವಕಾಶವನ್ನು ಕೊಡಲಾಗಿದೆ. ಅವ್ರಿಗೆ ಆಗಿರ್ತಕ್ಕಂಥ ತೊಂದರೆ ಅವ್ರು ಹೇಳಕ್ ಇಷ್ಟಪಡ್ತಾ ಇಲ್ಲ. ಖರೆ ಮೂಕಿ ಇರ್ತಾಳೆ, ಶೀಸ್ ಮೂಗ್ಲಿದ್ದಾಳೆ, ಅವಳಿಗೆ ಮಾತಾಡಕ್ಕೆ ಬರುದಿಲ್ಲ, ಅವಳಿಗೆ ತೊಂದರೆ ಆಗಿದೆ, ಅವಳಿಗೆ ಓದಕ್ಕೂ ಬರಲ್ಲ, ಬರೆಯಕ್ಕೂ ಬರಲ್ಲ. ಹಾಗಿದ್ದಾಗ ಏನ್ ಮಾಡ್ಬೇಕ ಅಂತಂದಾಗ, ಅವಳನ್ನು ನೋಡಿರ್ತಕ್ಕಂಥವ್ರು, ಕೇಳಿರ್ತಕ್ಕಂಥವ್ರು ಅವಳ ಪರವಾಗಿ ಬಂದು ಈ ರೀತಿಯ ಈ ಹುಡುಗಿ ಈ ರೀತಿ ಆಗಿದೆ ಅಂತಕ್ಕಂಥದ್ದನ್ನ ಹೇಳಿಕೆ ಕೊಡ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಕಾನೂನಲ್ಲಿ ಮಹತ್ತರವಾದ ಬದಲಾವಣೆ ಇದೊಂದು ಕೊಡಲಾಗಿದೆ.
1: ಇವಾಗ ಉದ್ಯೋಗಸ್ಥ ಮಹಿಳೆ ದುಡಿಯುವುದು ಅವಳಿಗೆ ಬಹಳಷ್ಟು ಅನಿವಾರ್ಯ ಆಗುತ್ತೆ. ಈಗ ಸಾಮಾಜಿಕವಾಗಿ ಆರ್ಥಿಕವಾದ ಪರಿಸ್ಥಿತಿಯಲ್ಲಿ ಒಬ್ಬರೇ ದುಡಿದ್ರೆ ಸಾಕಾಗುದಿಲ್ಲ ಸರ್, ಹಾಗಾಗಿ ಇಬ್ಬರು ದುಡಿಯೋದು ಬಹಳಷ್ಟು ಮುಖ್ಯವಾದ ಕಾರಣ. ಮಹಿಳೆಯು ಸಹ ಇವಾಗ ದುಡಿತಾ ಇದ್ದಾಳೆ ಹೊರಗಡೆ ಬಂದು. ಅಂತಹ ಸಂದರ್ಭದಲ್ಲಿ ಅವಳು ಮಗುವಿನ ಆರೈಕೆ ಮಾಡೋದಿಕ್ಕೆ ಮನೆಯಲ್ಲಿ ಯಾರು ಇಲ್ಲ ಅನ್ನೋದಾದ್ರೆ, ಅವಳು ಆ ಮಗುವನ್ನ ಕಾರ್ಖಾನೆಗೆ ತೆಗೆದುಕೊಂಡು ಬರ್ತೀನಿ ಅನ್ನೋದಾದ್ರೆ ಅದಕ್ಕೆ ಏನಾದ್ರೂ ಸೌಲಭ್ಯ ಏನಾದ್ರೂ ಇದೆಯಾ ಸರ್?
0: ಖಂಡಿತ ಮೇಡಮ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊ, ಕೇಳ್ತಕ್ಕಂತ ವೀಕ್ಷಕರಿಗೆ ನಮ್ಮಲ್ಲಿ ತಮ್ಮೆಲ್ಲ ಒಂದು ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ. ಯಾವ ಯಾವ ಪ್ರೈವೇಟ್ ಖಾಸಗಿ ಕಂಪನಿಗಳಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಖಾಸಗಿ ಉದ್ಯೋಗ ಮಾಡ್ತಾ ಇದ್ದೀರಿ, 2 ವರ್ಷಕ್ಕಿಂತ ಅಥವಾ 1 ವರ್ಷಕ್ಕಿಂತ ಮೇಲ್ಪಟ್ಟ ಮಗುವನ್ನು ನೀವು ಆ ಒಂದು ಸ್ಥಳಕ್ಕೆ ನೀವು ಕರ್ಕೊಂಡು ಹೋಗ್ಬೇಕು ಹೋಗ್ಬೇಕಂತಕ್ಕಂಥ ಸಂದರ್ಭ ಅನಿವಾರ್ಯತೆ ಇದ್ದಾಗ, ಆ ಕಾರ್ಖಾನೆ ಕೆಲಸ ಮಾಡ್ತಕ್ಕಂಥ ಮಾಲೀಕ ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯಾದ ಸವಲತ್ತುಗಳನ್ನ ಆ ಒಂದು ಖಾಸಗಿ ಕಂಪನಿಯವರೇ ಮಾಡಿಕೊಡಬೇಕು ಮತ್ತು ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಬೇಬಿ ಸಿಟಿಂಗ್ ಅಂತ ನಾವು ಹೊರಗಡೆ ಹೇಳ್ತಾ ಇದ್ದೀವಿ, ಅಂಗನವಾಡಿ ಕೇಂದ್ರಗಳಂತ ನಾವೇನಿಗೆ ನೋಡ್ತಾ ಇದ್ದೀವಿ. ಇದೇ ರೀತಿಯಾದ ವ್ಯವಸ್ಥೆಯನ್ನ ಖಾಸಗಿ ಕಂಪನಿಯ ಕೆಲಸ ಮಾಡುವ ಸ್ಥಳಗಳಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಊಟ, ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ತಿನಿಸು, ಮಕ್ಕಳಿಗೆ ಆಟ ಆಡಿಸ್ತಕ್ಕಂಥದ್ದು, ಮಕ್ಕಳು ಒಂದೊಮ್ಮೆ ನಿದ್ರಿಸ್ತಾರೆ ಅಂತ ಅವ್ರ ನಿದ್ರೆಗೆ ಬೇಕಾಗಿರ್ತಕ್ಕಂಥದ್ದು, ಬೇರೆ ಅವರಿಗೆ ನೈಸರ್ಗಿಕ ಕ್ರಿಯೆಗಳಿಗೆ ಹೋಗಬೇಕು ಅಂತ ಶೌಚಾಲಯದಿಂದ ಪ್ರತಿಯೊಂದು ವ್ಯವಸ್ಥೆಯನ್ನ ಖಾಸಗಿ ಕಂಪನಿಯವರು ಮಾಡಿಕೊಡಲೇಬೇಕು. ಒಂದೊಮ್ಮೆ ಮಾಡಿಕೊಡ್ಲಿಲ್ಲ ಅಂತಂದ್ರೆ ಅವರಿಗೆ ಕಾನೂನಿನ ಕ್ರಮ ಕೈಗೊಳ್ಳೋದಕ್ಕೆ ಕಾನೂನು ಅವಕಾಶ ಮಾಡಿಕೊಟ್ಟಿದೆ. ವಿಶೇಷ ಸವಲತ್ತುಗಳಲ್ಲಿ ಇದು ಒಂದು ಬರುತ್ತೆ, ಯಾಕೆಂದ್ರೆ ಅವರಿಗೆ ಮಕ್ಕಳು ಎಲ್ಲಿ ಬಿಟ್ಟು ಹೋಗ್ಬೇಕು? ಅವರು ಕೆಲಸ ಮಾಡಬೇಕು, ದುಡಿಸ್ಕೊಂತೀರಿ ಅಂತಂದಾಗ ಸಣ್ಣ ಮಕ್ಕಳಿದ್ದಾರೆ, ಅವ್ರು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಆ ಖಾಸಗಿ ಕಂಪನಿಯವ್ರದೇ ಆಗಿರುತ್ತೆ ಮೇಡಮ್. ಹಾಗಾಗಿ ಅದು ವ್ಯವಸ್ಥೆ ಇದೆ ಅದರಲ್ಲಿ. ನಂತರ ಇನ್ನೊಂದು ಹೇಳಕ್ ಇಷ್ಟಪಡ್ತೇನೆ, ಉದ್ಯೋಗಸ್ಥ ಮಹಿಳೆಯರು ಬಹಳ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅಂತಂದಾಗ, ಅವರು ಕ್ಯಾಬ್ ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ, ಆಟೋದಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ, ಅಥವಾ ದೂರ ಸ್ಥಳಗಳಲ್ಲಿ ಹೋಗ್ತಾ ಇರ್ತಾರೆ. ಇವರಿಗೆ ಬುಕ್ ಮಾಡ್ಬಿಡ್ತಾರೆ, ಕ್ಯಾಬ್ ಬುಕ್ ಮಾಡ್ತಾರೆ ಅಥವಾ ಏನೋ ಮಾಡ್ತಾರೆ. ಆದ್ರೆ ಈ ಎಚ್ಚರಿಕೆ ತಗೊಳ್ಬೇಕು, 3 ಸಂಗತಿ ಹೇಳಕ್ ಇಷ್ಟಪಡ್ತಾ ಇದ್ದಾನೆ. ಮೊದಲನೇದವರು ಯಾವಾಗ ಒಂದು ಕ್ಯಾಬ್ ಬುಕ್ ಮಾಡ್ತಾ ಇದ್ದಾರೆ, ಬುಕ್ ಮಾಡಿರ್ತಕ್ಕಂಥ ಕ್ಯಾಬ್ ಡೀಟೇಲ್ಸ್ ಅನ್ನ ಅವ್ರು ಯಾವಾಗಲೂ ತಮ್ಮ ಮೊಬೈಲ್ ನಲ್ಲಿ ಸೇವ್ ಮಾಡಿ ಇಟ್ಕೋಬೇಕು ಅದನ್ನ. ಯಾಕೆ ಅಂತಂದ್ರೆ ಕ್ಯಾಬ್ ಬುಕ್ ಮಾಡ್ತಿದ್ದ ಹಾಗೇನೆ ಅದರಲ್ಲಿ ವಾಟ್ಸ್ಆಪ್ ನಲ್ಲಿ ನಮಗೆ ಮಾಹಿತಿ ಬಂದ್ಬಿಡುತ್ತೆ, ಡ್ರೈವರ್ ಹೆಸರೇನು, ವೆಹಿಕಲ್ ನಂಬರ್ ಏನು, ಯಾವ ಕಂಪನಿಗೆ ಸೇರಿದ್ದೇನೆ, ಅವನ ಅಡ್ರೆಸ್, ವಿಳಾಸ, ಒಂದು ಲೈಸೆನ್ಸ್ ನಂಬರ್ ಸಹ ಪೂರ್ತಿ ಬರ್ತದೆ. ಹಾಗಾಗಿ ಇದು ನಾಳೆ ಮುಂದೊಮ್ಮೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆದಾಗ ಅಥವಾ ಕೆಲವೊಂದು ಕಾರ್ಯಗಳಾದಾಗ ಇದೇ ರೀತಿಯಾಗಿ ಇದೇ ವ್ಯಕ್ತಿ ಇವನೇ ಇದ್ದ ಅಂತಕ್ಕಂಥದ್ದು ಹೇಳೋದಕ್ಕೆ ಕೊಡೋದಕ್ಕೆ ಬಹಳ ಸಹಜವಾಗ್ತದೆ. ಎರಡನೇದಾಗಿ ಇವ್ರ ಗಾಡಿ ಏನು ಕ್ಯಾಬ್ ಅಥವಾ ಆಟೋ ಹತ್ತೋಕ್ಕಿಂತ ಮೊದಲು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಬಿಟ್ಟು ಆ ವೆಹಿಕಲ್ ಅನ್ನ ನಂಬರ್ನ ಫೋಟೋ ಮೊಬೈಲ್ ನಲ್ಲಿ ಜಸ್ಟ್ ಫೋಟೋ ತೆಗೆದಿಟ್ಕೊಬೇಕು. ಯಾಕೆ ನಮ್ಮ ಹೆಣ್ಮಕ್ಳಿಗೆ ಬಹಳ ಈಸಿ ಸೆಲ್ಫಿ ತಕ್ಕಂಥದ್ದು, ತಮ್ಮ ಸೆಲ್ಫಿ ತಕ್ಕೊಳ್ಳೋರ ಜೊತೆಗೆ ಇದೊಂದು ಅವ್ರ ಕಾರ್ಯವನ್ನು ಮಾಡ್ಬೇಕೇನಪ್ಪ ಅಂತಂದ್ರೆ, ಅವರು ಪ್ರಯಾಣ ಮಾಡ್ತಕ್ಕಂಥ ವೆಹಿಕಲ್ ನಂಬರ್ ಅನ್ನ ಒಂದು ಫೋಟೋ ಇಟ್ಕೊಂಡಾಗ ಅದು ಅವರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಇರ್ತದೆ. ಮೂರನೇದಾಗಿ ಅವರು ಕ್ಯಾಬ್ ನಲ್ಲಿ ಕುತ್ಕೊಂಡ್ಬಿಟ್ಟು ತಮ್ಮ ಪ್ರಕಾರ ಮಾಡ್ತಾ ಇರ್ತಾರೆ. ಯಾವಾಗ ಅವರಿಗೆ ಒಂದೊಮ್ಮೆ ಏನಾದ್ರೂ ಒಂದು ಸುಳಿವು ಅನುಮಾನ ಕಂಡು ಬಂತು ಅಂತಂದಾಗ ಮೊಬೈಲ್ ನಲ್ಲಿ ಮಾತನಾಡ್ತಾ ಇರಬೇಕು ಅನ್ನೋದನ್ನ ಎಚ್ಚರಿಕೆ ಕೊಡ್ತೇನೆ. ಯಾವುದೋ ಒಬ್ಬ ಅಧಿಕಾರಿಗೆ ನಾನು ಅವಳ ಸ್ನೇಹಿತನಿಗೆ ಫೋನ್ ಮಾಡಿ

0: ಏ ನಾನು ಪ್ರಯಾಣ ಮಾಡ್ತಿದ್ದೀನಿ ಕಣೋ, ನಾ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದ್ದೀನಿ ಕಣೋ, ಇಂಥ ಕ್ಯಾಬ್ ನಲ್ಲಿ ಇದ್ದೀನಿ ಕಣೋ, ಇಂಥ ಡ್ರೈವರ್ ಇದ್ದಾನೆ ಕಣೋ, ಈ ರೀತಿ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಕೇಳಿಸ್ಕೊಳ್ತಾನೆ ಗೊತ್ತಾಗ್ತಾ ಇದೆ ನಾನು ಪ್ರಯಾಣ ಮಾಡ್ತಕ್ಕಂಥದ್ದು ಇಂತಲ್ಲಿ ಹೋಗ್ತಾ ಇದ್ದೀನಿ ಅಥವಾ ಈ ಒಂದು ದಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ಅವರು ಬೇರೆಯವರಿಗೆ ತಿಳಿಸ್ಕೊಟ್ಟಂಗ ಆಗುತ್ತೆ, ಜೊತೆಲಿರ್ತಕ್ಕಂಥ ಡ್ರೈವರಿಗೆ ಎಚ್ಚರಿಕೆಯ ಸಂದೇಶವನ್ನು ಸಹ ರವಾನಿಸ್ದಂಗೆ ಆಗ್ತದೆ. ಹಾಗಾಗಿ ಅವ್ರು ಏನ್ ಮಾಡಬೇಕು ಅಂತಂದ್ರೆ ಎಚ್ಚರಿಕೆಯಲ್ಲಿ ಇರಬೇಕು. ಇನ್ನು ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ, ಈಗ ಮೊಬೈಲ್ ಆಪ್ನಲ್ಲಿ GPS ಆಪ್ ಅಂತ ಬಂದ್ಬಿಟ್ಟಿದೆ, ಅದನ್ನ ನಾವು ಲೊಕೇಶನ್ ಹಾಕ್ಬಿಟ್ಟು ಎಲ್ಲಿ ಹೋಗ್ತಾ ಇದೀವಿ ಅಂತಂದಾಗ ಈ ಲೊಕೇಶನ್ ಅನ್ನ ಅವ್ರು ಏನ್ ಮಾಡಬಹುದು ಅನ್ನೋದಾದ್ರೆ ಬೇರೆ ತನ್ನ ಸ್ನೇಹಿತರಿಗೆ ಕುಟುಂಬಸ್ಥರಿಗೆ ಅದನ್ನ ಫಾರ್ವರ್ಡ್ ಮಾಡಿದಾಗ ಇವರ ಜೊತೆನಲ್ಲಿ ಅವರು ಸಹ ಅದನ್ನ ಫಾಲೋ ಮಾಡೋದಕ್ಕೆ ಈಸಿ ಆಗುತ್ತೆ. ಇದರಿಂದ ಅಪರಾಧಗಳು ಆಗದ ರೀತಿಯಲ್ಲಿ ತಡೆಗಟ್ಟುವುದಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥದ್ದನ್ನ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಮೇಡಮ್.
1: ಸರಿ, ಈಗ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿತಾ ಇದ್ದಾರೆ, ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಈ ಒಂದು ಸಮಸ್ಯೆ ಎದುರಿಸೋದು ಕೂಡ ಒಂದು ಅನಿವಾರ್ಯ ಪರಿಸ್ಥಿತಿ, ಅಂತಹ ಸಂದರ್ಭವನ್ನ ಅವಳು ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ತಾವ್ ಹೇಳ್ತೀರಾ?
0: ಸಮಸ್ಯೆಗಳು ಬರೋದು ಸಹಜನೆ, ಕೊನೆ ತನಕ ಯಾವಾಗ ಅದು ನಾವು ಮನುಷ್ಯ ಸತ್ತ ಮೇಲೆ ಸಮಸ್ಯೆಗಳು ಮುಗಿಯೋದು ಅಲ್ಲಿ ತನಕ ಇದ್ದಾವೆ. ಹಾಗಾಗಿ ನಮ್ಮ ಸ್ತ್ರೀಯರು ಅರ್ಥ ಮಾಡ್ಕೊಳ್ಬೇಕು, ಆಗಿರ್ತಕ್ಕಂತ ನೋವು ಸಂಕಟ ವೇದನೆಗಳನ್ನ ನೀವು ಹೇಗಪ್ಪ ಒಂದು ಎರಡು ರೀತಿಯಾಗಿ ತೊಡಗಿಸಿಕೊಳ್ಳಬಹುದು ಅದನ್ನ ಹೇಳಬಹುದು ಅನ್ನೋದಾದ್ರೆ ಇದಕ್ಕಾಗಿ ಉಚಿತ ಕಾನೂನು ನೆರವನ್ನ ಪಡೆದುಕೊಳ್ಳುವುದಕ್ಕೆ ನೀವು ಮುಂದಾಗಬೇಕಾಗ್ತದೆ. ಇದಕ್ಕೋಸ್ಕರ ನೀವು ಪೊಲೀಸ್ ಸ್ಟೇಷನ್ಗಳಾದ ಸಹಾಯ ಇದೆ, ನ್ಯಾಯಾಲಯಗಳಲ್ಲಿ ಇದಕ್ಕೋಸ್ಕರ ಉಚಿತ ಕಾನೂನು ನೆರವಿನ ಶಿಬಿರಗಳನ್ನ ಓಪನ್ ಮಾಡ್ತಾರೆ, ನಡೆಸ್ತಾ ಇರ್ತಾರೆ. ಇನ್ನೂ ಹೆಚ್ಚಿನ ನಿಮಗೆ ಹೇಳ್ತೇನೆ, ಬೇಕಿದೆ ಇದನ್ನು ಕೇಳ್ತಕ್ಕಂಥ ಯಾರಾದ್ರೂ ವೀಕ್ಷಕರು ಒಂದೊಮ್ಮೆ ನಿಮಗೆ ಉಪಯುಕ್ತವಾದ ಕಾನೂನಿನ ಸಲಹೆ ಬೇಕಿತ್ತು ಅಂತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕಿಸಿದ್ರೆ ನಾನೇ ನೇರವಾಗಿ ಬಂದು ನಿಮಗೆ ಕಾನೂನು ನೆರವನ್ನು ನಾನು ಕೊಡ್ತೀನಿ ಅಂತ ಹೇಳೋದಕ್ಕೂ ನಾನು ಇಷ್ಟಪಡ್ತೇನೆ ಮೇಡಮ್. ಮಾಡಬಹುದು ಅದನ್ನ.
1: ಖಂಡಿತ ಸರ್. ಸರ್, ಕಾರ್ಯಕ್ರಮಕ್ಕೆ ಬಂದು ಉದ್ಯೋಗಸ್ಥ ಮಹಿಳೆಗೆ ಇರುವಂತಹ ಕಾನೂನುಗಳು ಸವಲತ್ತುಗಳು, ಹಾಗೇನೆ ಆ ಕಾನೂನುಗಳಿಂದ ಅವಳು ಹೇಗೆ ರಕ್ಷಣೆಯನ್ನ ಪಡಿಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಮಾಹಿತಿಯನ್ನು ಹಂಚಿಕೊಟ್ರಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು ಮೇಡಮ್.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019049904 ಕರೆ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಬೆಳಗಾವಿಯ ಬಾರ್ ಅಸೋಸಿಯೇಷನ್ನ ಅಜೀವ ಸದಸ್ಯರು ಹಾಗೂ ಹಿರಿಯ ನ್ಯಾಯವಾದಿಗಳಾದ ಎಂ ರಮೇಶ್ ಅವರು. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: ಎಲ್ಲರಿಗೂ ನಮಸ್ಕಾರ. ನಾನು ಪಿ ಮುರಳಿ ಮೋಹನ್ ರೆಡ್ಡಿ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಳಗಾವಿಯಲ್ಲಿ ಸದಸ್ಯ ಕಾರ್ಯದರ್ಶಿಗಳಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಈ ದಿನ ನಾನು ಹಿರಿಯ ನಾಗರಿಕರಿಗೆ ಸಂಬಂಧಿಸಿದಂತೆ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಗಳಿಂದ ಹಿರಿಯ ನಾಗರಿಕರಿಗೆ ಇರುವ ಸೇವೆಗಳು ಹಾಗೂ ಸೌಲಭ್ಯಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಾನು ನೀಡಲು ಬಯಸುತ್ತೇನೆ. ಮೊದಲಿಗೆ ಹಿರಿಯ ನಾಗರಿಕರಿಗೆ ಸಂಬಂಧಿಸಿದಂತೆ ಯಾವುದೇ ಕಾನೂನಿನ ಸಮಸ್ಯೆಗಳಿದ್ದಲ್ಲಿ ಅಥವಾ ಕಾನೂನಿನ ಕಟ್ಟಲೆಗಳು ಪ್ರಕರಣಗಳು ಬೆಳಗಾವಿಗೆ ಜಿಲ್ಲೆಗೆ ಸಂಬಂಧಿಸಿದಂಥ ನ್ಯಾಯಾಲಯಗಳಾಗಲಿ ಅಥವಾ ಸರ್ಕಾರಿ ಕಚೇರಿಗಳಾಗಲಿ ಅಥವಾ ಸರ್ಕಾರದ ಯಾವುದೇ ಪ್ರಾಧಿಕಾರಗಳಲ್ಲಿ ಅವ್ರದ್ದು ಯಾವುದೇ ಪ್ರಕರಣಗಳಿದ್ದರೆ ಅಂಥ ಎಲ್ಲ ಸರ್ಕಾರಿ ಪ್ರಾಧಿಕಾರಗಳಲ್ಲಿ ಹಾಗೂ ನ್ಯಾಯಾಲಯಗಳಲ್ಲಿ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಹಿರಿಯ ನಾಗರಿಕರಿಗೆ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಉಚಿತವಾಗಿ ಕಾನೂನಿನ ನೆರವನ್ನು ನಾವು ನೀಡುತ್ತೇವೆ. ಅದಕ್ಕೆ ಹಿರಿಯ ನಾಗರಿಕರು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಆಗಲಿ ಅಥವಾ ತಾಲೂಕಿನ ಕಾನೂನು ಸೇವಾ ಸಮಿತಿಗಳಿಗೆ ಅಲ್ಲಿ ಭೇಟಿಯಾಗಿ ಈ ರೀತಿ ನಮ್ಮದು ಇಂಥ ಒಂದು ಕಚೇರಿಯಲ್ಲಿ ಅಥವಾ ಯಾವುದೇ ಒಂದು ನ್ಯಾಯಾಲಯದಲ್ಲಿ ನಮ್ಮ ಪ್ರಕರಣ ಇದೆ ಅಂತ ಮಾಹಿತಿ ನೀಡಿದರೆ ನಾವು ಅವರಿಂದ ಅರ್ಜಿಯನ್ನು ಪಡೆದುಕೊಂಡು ಅವರಿಗೆ ಸೂಕ್ತವಾದ ಒಂದು ಕಾನೂನಿನ ಸಲಹೆ ಹಾಗೂ ಒಂದು ಕಾನೂನಿನಲ್ಲಿ ನಮ್ಮಲ್ಲಿ ಪ್ಯಾನಲ್ ಅಡ್ವೊಕೇಟ್ಸ್ ಅಂತ ಇರ್ತಾರೆ, ಅವರ ಒಂದು ಸೇವೆಯನ್ನು ನಾವು ಅವರಿಗೆ ನೀಡ್ತೇವೆ. ಹಾಗೂ ಸದರಿ ಪ್ರಕರಣಗಳನ್ನು ನಡೆಸಲು ಅದಕ್ಕೆ ತಗಲುವ ಖರ್ಚು ವೆಚ್ಚವನ್ನು ಸಂಪೂರ್ಣವಾಗಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದಲೇ ಭರಿಸುತ್ತೇವೆ. ಅವರು ಯಾವುದೇ ರೀತಿ ತಮ್ಮ ವೈಯಕ್ತಿಕ ಹಣವನ್ನು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ಈವನ್ ನಮ್ಮ ಕೋರ್ಟ್ ಶುಲ್ಕವನ್ನು ಸಹ ನಾವೇ ನಮ್ಮ ಪ್ರಾಧಿಕಾರದ ವತಿಯಿಂದ ಭರಿಸಲು ಸಹ ನಮ್ಮಲ್ಲಿ ಅವಕಾಶ ಇದೆ. ಸೊ ಈ ಒಂದು ಅವಕಾಶನ ನಮ್ಮ ಎಲ್ಲ ಹಿರಿಯ ನಾಗರಿಕರು ಅದನ್ನು ಪಡೆದುಕೊಳ್ಳಬಹುದು. ಮತ್ತು ಕೆಲವೊಂದು ಹಿರಿಯ ನಾಗರಿಕರಿಗೆ ಅವರ ಜೀವನಾಂಶದ ಕುರಿತು ಕೆಲವೊಂದು ಸಮಸ್ಯೆಗಳನ್ನು ಇರುವುದನ್ನು ಸಹ ನಾವು ಗಮನಿಸಿದ್ದೇವೆ. ಅಂಥವರು ಅಸಿಸ್ಟೆಂಟ್ ಕಮಿಷನರ್ ಅವರ ನ್ಯಾಯಾಲಯದಲ್ಲಿ ಸೀನಿಯರ್ ಸಿಟಿಸನ್ಸ್ ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆ್ಯಕ್ಟ್ ಅಡಿಯಲ್ಲಿ ಅವರೊಂದು ಅರ್ಜಿಯನ್ನು ದಾಖಲಿಸಬಹುದಾಗಿದೆ. ಸಂಬಂಧಪಟ್ಟ ಮಕ್ಕಳಾಗಲಿ ಅಥವಾ ಅವರನ್ನ ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ ಇರುವ ವ್ಯಕ್ತಿಗಳಿಂದ ಅಥವಾ ಅವರ ಒಂದು ಆಸ್ತಿಯನ್ನು ಯಾರು ಪಡೆದುಕೊಳ್ತಾರೆ ಅಂಥವರ ಬಳಿಯಿಂದನೂ ಸಹ ಒಂದು ಜೀವನಾಂಶ ಕೇಳುವ ಒಂದು ಹಕ್ಕನ್ನು ಹೊಂದಿರ್ತಾರೆ. ಸೊ ಆದ್ದರಿಂದ ಅಂಥವರು ಯಾರು ಜವಾಬ್ದಾರಿ ಹೊರಬೇಕಾದಂಥವರು ಹಿರಿಯ ನಾಗರಿಕರನ್ನು ನೋಡಿಕೊಳ್ಳದೇ ಇದ್ದರೆ ಅಂಥವ್ರ ವಿರುದ್ಧ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಜೀವನಾಂಶವನ್ನು ಪಡೆಯಬಹುದಾಗಿದೆ. ಅಂಥ ಒಂದು ಸಂದರ್ಭದಲ್ಲೂ ಸಹ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಅವರಿಗೆ ಒಂದು ಉಚಿತವಾಗಿ ಕಾನೂನಿನ ಅರಿವು ಹಾಗೂ ನೆರವನ್ನು ನೀಡುತ್ತೇವೆ. ಮತ್ತೊಂದು ವಿಚಾರ ಏನು ಅಂತಂದರೆ, ಯಾವುದೇ ಹಿರಿಯ ನಾಗರಿಕರಿಗೆ ಸಂಬಂಧಿಸಿದಂತೆ ಯಾವುದೇ ಪ್ರಕರಣಗಳೇ ಇರಬೇಕು ಅಂತೇನಿಲ್ಲ, ಕಟ್ಟಳೆಗಳೇ ಇರಬೇಕು ಅಂತೇನಿಲ್ಲ. ಅವರಿಗೆ ಯಾವುದೇ ಕಾನೂನಿನ ವಿಚಾರವಾಗಿ ಯಾವುದೇ ಸಲಹೆ ಬೇಕಾದರೂ ಸಹ ಅದನ್ನು ಉಚಿತವಾಗಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಅವರಿಗೆ ನಾವು ನೀಡ್ತೇವೆ. ಅದಕ್ಕಾಗಿ ಅವರು ನಮ್ಮ ಪ್ರಾಧಿಕಾರವನ್ನಾಗಲಿ ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿಯನ್ನಾಗಲಿ ಸಲಹೆ ನೀಡ್ತಾವೆ. ಉದಾಹರಣೆಗೆ ಅವರು ಯಾವುದೇ ಒಂದು ಆಸ್ತಿ ಕೊಂಡ್ಕೊಳ್ಬೇಕು ಅಥವಾ ಆಸ್ತಿಯಲ್ಲಿ ಅವರ ಹಕ್ಕು ಏನಿದೆ, ಜೀವನಾಂಶದ ಬಗ್ಗೆ ಅವರ ಹಕ್ಕುಗಳು ಹಾಗೂ ಅದರ ಬಗ್ಗೆ ಮಾಹಿತಿಯನ್ನು ಬೇಕಾಗಿದ್ದರೆ ಅಂತ ಯಾವುದೇ ಕಾನೂನಿನ ಸಲಹೆ ಆಗಲಿ ಅದಕ್ಕೆ ಅದನ್ನು ನಾವು ಉಚಿತವಾಗಿ ನೀಡ್ತೇವೆ. ಇದಲ್ಲದೆ ನಾವು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಗಳು ಹಿರಿಯ ನಾಗರಿಕರಿಗೆ ಸಂಬಂಧಿಸಿದಂತೆ ಹಲವಾರು ಕಾನೂನು ಅರಿವು ಹಾಗೂ ನೆರವು ಕಾರ್ಯಕ್ರಮಗಳನ್ನು ಅವರಿಗೆ ಸಂಬಂಧಿಸಿದ ಇಲಾಖೆಗಳಾದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾಡಳಿತ ಹಾಗೂ ಇತರೆ ಸಂಬಂಧಿತ ಇಲಾಖೆಗಳ ಒಂದು ಜಂಟಿ ಸಹಯೋಗದೊಂದಿಗೆ ಹಲವಾರು ಗ್ರಾಮಗಳಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಕಾನೂನು ಅರಿವು ಹಾಗೂ ನೆರವು ಕಾರ್ಯಕ್ರಮಗಳನ್ನು ಅವರ ಸಲುವಾಗಿ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಆದ್ದರಿಂದ ನಾನು ಎಲ್ಲ ಹಿರಿಯ ನಾಗರಿಕರಲ್ಲಿ ಏನೊಂದು ರಿಕ್ವೆಸ್ಟ್ ಮಾಡ್ತೇನೆ ಅಂತಂದರೆ, ಈ ಎಲ್ಲ ಸೌಲಭ್ಯಗಳು ಸರ್ಕಾರದ ವತಿಯಿಂದ ಹಿರಿಯ ನಾಗರಿಕರಿಗಂತಾನೆ ವಿಶೇಷವಾಗಿ ನೀಡ್ತಾ ಇರೋದ್ರಿಂದ ಯಾರ್ಯಾರು ಅರ್ಹ ಹಿರಿಯ ನಾಗರಿಕರಿದ್ದೀರಿ ಅವರೆಲ್ಲ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಭೇಟಿ ಮಾಡಿ ತಮ್ಮದೇ ಯಾವುದೇ ಕಾನೂನಿನ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಕರಣ ಇರಲಿ ಅಥವಾ ತಮಗೆ ಯಾವುದೇ ಒಂದು ಸಲಹೆ ಬೇಕಾಗಿರಲಿ ತಾವು ದಯವಿಟ್ಟು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಗೆ ಭೇಟಿ ನೀಡಿ ಅದರ ಬಗ್ಗೆ ಮಾಹಿತಿಯನ್ನು ಹಾಗೂ ನೆರವನ್ನು ಪಡೆದುಕೊಳ್ಬೇಕೆಂದು ತಮ್ಮಲ್ಲಿ ಎಲ್ಲರಲ್ಲಿ ನಾನು ಕೋರ್ತೇನೆ. ಹಾಗೂ ಈ ವಿಚಾರವಾಗಿ ಬೆಳಗಾವಿಯಲ್ಲಿರುವ KLE ವೇಣುಧ್ವನಿ 90.4 FM ರೇಡಿಯೋರವರಿಗೂ ಸಹ ಒಂದು ವಿಶೇಷವಾದ ಧನ್ಯವಾದ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾಕೆಂತಂದರೆ ಅವರು ಹಿರಿಯ ನಾಗರಿಕರಿಗೆ ಸಂಬಂಧಿಸಿದಂತೆ ವಿವಿಧ ಇಲಾಖೆಗಳಲ್ಲಿ ಹಾಗೂ ವಿಶೇಷವಾಗಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಇರುವ ಸೌಲಭ್ಯಗಳ ಕುರಿತು ಜನರಿಗೆ ಒಂದು ತಿಳಿಸ್ಲಿಕ್ಕೆ ಪ್ರಚಾರ ಮಾಡಲಿಕ್ಕೆ ಈ ಒಂದು ಒಳ್ಳೆಯ ಒಂದು ವಿಚಾರನ ಇಟ್ಕೊಂಡು ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇರೋದಕ್ಕೆ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅವರಿಗೆ ಧನ್ಯವಾದಗಳು ತಿಳಿಸ್ತೇನೆ. ಎಲ್ರಿಗೂ ನಮಸ್ತೆ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 ಎಫ್ಎಂ KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಆರೋಗ್ಯ ದರ್ಶನ ಕಾರ್ಯಕ್ರಮದ ವಿಷಯ ಬಾಯಿ ಆರೋಗ್ಯ ಕುರಿತು. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಪ್ರಾಧ್ಯಾಪಕರು ಡಾಕ್ಟರ್ ಸುಜಾತಾ ಬಾಯಿ ಹಟ್ಟಿಯವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಮತ್ತು ನಮಸ್ಕಾರ ಮೇಡಮ್.
1: ತುಂಬಾ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ನನ್ನ ಬರಮಾಡಿಕೊಳ್ಳಿದ್ದಕ್ಕೆ.
0: ಎಸ್, ಇವತ್ತಿನ ಕಾರ್ಯಕ್ರಮದ ವಿಷಯ ಬಾಯಿ ಆರೋಗ್ಯ. ಬನ್ನಿ ಅಲ್ಲಿಂದ ಪ್ರಾರಂಭ ಮಾಡೋಣ. ಬಾಯಿ ಆರೋಗ್ಯ ಅಂದ್ರೇನು, ಅದರ ಬಗ್ಗೆ ತಿಳಿಸಿ.
1: ಓಕೆ, ಸೊ ಸಾಮಾನ್ಯವಾಗಿ ನಾವು ನೋಡ್ತೀವಿ ಬಾಯಿ ಆರೋಗ್ಯ ಅಂದ್ರೆ ದೇಹದ ಆರೋಗ್ಯ. ಇದಕ್ಕೆ ಈಕ್ವಲ್ ಆಗಿರುವಂತಹ ಒಂದು ಬಾಯಿ ಆರೋಗ್ಯವನ್ನ ನಾವು ಯಾವಾಗ್ಲೂ ಕಾಪಾಡ್ಕೋಬೇಕು. ಮಹಾತ್ಮ ಗಾಂಧಿ ಅವರು ತುಂಬಾ ಸುಂದರವಾಗಿ ಹೇಳ್ತಾರೆ, ಏನಪ್ಪಾ ಅಂದ್ರೆ ಆರೋಗ್ಯವೇ ಭಾಗ್ಯ, ಇದು ಯಾವುದೇ ರೀತಿಯ ಚಿನ್ನ ಅಥವಾ ಬೆಳ್ಳಿ ಇರಲಿಲ್ಲ ಅಂತ. ಸೊ ಇಂಥ ಒಂದು ಅತ್ಯುತ್ತಮವಾದಂತಹ ಸಂದೇಶವನ್ನು ನಮ್ಮ ಹಿರಿಯರು ಕೊಟ್ಟಾಗ ನಾವು ಕೂಡ ನಮ್ಮ ಆರೋಗ್ಯದ ಕಡೆ ಲಕ್ಷ್ಯ ಕೊಡಬೇಕು. ಹಾಗಾಗಿ ಬಾಯಿ ಆರೋಗ್ಯ, ನಾವು ಏನೇ ಆಹಾರವನ್ನು ಸೇವಿಸುವಾಗ ಬಾಯಿಯ ಮೂಲಕ ಈ ಆಹಾರ ನಮ್ಮ ದೇಹಕ್ಕೆ ತಲುಪುತ್ತೆ. ಸೊ ಹಾಗಾಗಿ ಬಾಯಿ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಾಯಿಯ ಆರೋಗ್ಯ ಅಂದ ತಕ್ಷಣ ಇದು ತುಟಿ ಇರ್ಬೋದು, ಹಲ್ಲು,

0: ಇರ್ಬೋದು, ಒಸಡಿ ಇರ್ಬೋದು, ಅಂಗಳ ಇರ್ಬೋದು, ನಾಲ್ಗೆ ಇರ್ಬೋದು, ಅಥವಾ ಪರ ಅಂಗಳ ಅಂತ ಕೂಡ ಹೇಳ್ತೀವಿ. ಆ ಎಲ್ಲ ಭಾಗಗಳು ಶುದ್ಧವಾಗಿ ಮತ್ತು ಸ್ವಚ್ಛವಾಗಿದ್ದು ಆ ಆರೋಗ್ಯಕರವಾದಂತಹ ಸಿಚುವೇಶನ್ ನಾವು ಬಾಯಿ ಆರೋಗ್ಯ ಅಂತ ಹೇಳ್ತೀವಿ.
1: ಬಾಯಿ ಆರೋಗ್ಯ ಅಂತ ಬಂದ ತಕ್ಷಣ ಮೊಟ್ಟ ಮೊದಲನೇ ಬಾರಿ ನೆನಪಾಗುವುದು ಹಲ್ಲು ತಿಕ್ಕುವುದು, ಹಲ್ಲು ಉಜ್ಜುವುದು ಅಥವಾ ಬ್ರಷಿಂಗ್. ಅದ್ರ ಬಗ್ಗೆ ತಿಳಿಸಿ, ದಿನದಲ್ಲಿ ಎಷ್ಟು ಬಾರಿ ಹಲ್ಲು ತಿಕ್ಕಬೇಕು ಅಥವಾ ಬ್ರಷ್ ಮಾಡಬೇಕು ಅದ್ರ ಬಗ್ಗೆ.
0: ಓಕೆ, ಪ್ರತಿ ದಿವಸ ನೀವು ಬೆಳಗ್ಗೆ ಮತ್ತು ರಾತ್ರಿ ಬ್ರಷ್ ಮಾಡಬೇಕು, ಟ್ವೈಸ್ ಅ ಡೇಲಿ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ಅಮೆರಿಕನ್ ಡೆಂಟಲ್ ಅಸೋಸಿಯೇಷನ್, ಆಫ್ಟರ್ ಇಂಟೇಕ್ ಆಫ್ ಎವ್ರಿ ಫುಡ್ ಯು ಆರ್ ಸಪೋಸ್ ಟು ಬ್ರಷ್. ದಟ್ಸ್ ಕ್ವೈಟ್ ಇಂಪಾಸಿಬಲ್. ಹಾಗಾಗಿ ನಾವು ಏನ್ ಅಡ್ವೈಸ್ ಮಾಡ್ತೀವಿ ಅಂದ್ರೆ ಬೆಳಗ್ಗೆ ಮತ್ತು ರಾತ್ರಿ. ಸೊ ಕರೆಕ್ಟ್ ಆಗಿ ಟೈಮ್ ಹೇಳ್ಬೇಕಂತಂದ್ರೆ ವಿದಿನ್ 15 minutes ಆಫ್ ವಾಟ್ ಎವರ್ ಯು ಆರ್ ಟೇಕನ್, ಇದರ್ ಇಟ್ಸ್ ಅ ಬ್ರೇಕ್ಫಾಸ್ಟ್ ಆರ್ ದ ಡಿನ್ನರ್. ಡಿನ್ನರ್ ಮುಗಿಸಿದ 15 ನಿಮಿಷದಲ್ಲಿ ನೀವು ಬ್ರಷಿಂಗ್ ಅನ್ನ ಮುಗಿಸಬೇಕು. ಯಾಕಂದ್ರೆ ಬಾಯಿಯಲ್ಲಿರುವಂತಹ ಕೀಟಾಣುಗಳು ಈ ಆಹಾರ ಪದಾರ್ಥಗಳನ್ನ ಉಪಯೋಗಿಸಿ ಅವು ಆಸಿಡ್ ಅನ್ನ ಕ್ರಿಯೇಟ್ ಮಾಡಿ ಮುಂದೆ ಅವು ದಂತ ಕುಳಿಯನ್ನ ಮಾಡುವಂತ ಒಂದು ಸಾಧ್ಯತೆ ಇರೋದ್ರಿಂದ ನಾವು ವಿದಿನ್ 15 minutes ಆಫ್ ಯುವರ್ ಡಯಟ್ ಯು ಸಪೋಸ್ ಟು ಬ್ರಷ್ ಅಂತ ಹೇಳ್ತೀವಿ.
1: ಎಷ್ಟು ಜನ ಹಲ್ಲು ನೋವು ಬರೋ ಮಟ್ಟ ಅವ್ರ ದಂತರ ವೈದ್ಯರ ಕಡೆ ಹೋಗುದಿಲ್ಲ, ಅದ್ರ ಬಗ್ಗೆ ಖಂಡಿತ ಮಾತನಾಡೋಣ. ಅದಕ್ಕಿಂತ ಮುಂಚೆ ಈಗ ಬ್ರಷಿನ ಬಗ್ಗೆ ಮಾತನಾಡಬೇಕು. ಸಾಮಾನ್ಯವಾಗಿ ಈ ಬ್ರಷ್ ಅನ್ನೋದು ಕಳೆದು ಹೋದ ಮೇಲೆನೆ ನಾವು ಬದಲಾವಣೆ ಮಾಡ್ತೇವೆ ಅಥವಾ ಅದರ ಕಟ್ ಆಯ್ತು ಏನಾದ್ರು. ವೈದ್ಯರ ಅದು ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಫಸ್ಟ್ ಆಫ್ ಆಲ್, ಚಾಯ್ಸ್ ಆಫ್ ದ ಬ್ರಷ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ರೀತಿ ಬ್ರಷ್ ಅನ್ನ ನಾವು ಬಳಕೆ ಮಾಡ್ತೇವಲ್ಲ ಅದು ತುಂಬಾ ಇಂಪಾರ್ಟೆಂಟ್. ನಾವು ಅಡ್ವೈಸ್ ಮಾಡೋದು ಸಾಫ್ಟ್ ಬ್ರಿಸಲ್ ಇರುವಂತ ಬ್ರಷ್ ಅನ್ನ ನೀವು ಬಳಕೆ ಮಾಡಬೇಕು. ಯಾಕಂದ್ರೆ ಹೆಚ್ಚಿನ ಪ್ರೆಷರ್ ಹಾಕೋದ್ರಿಂದ ಅದು ಹಲ್ಲುಗಳ ಮೇಲೆ ಅಷ್ಟೇ ಅಲ್ಲದೆ ಒಸಡಿಗಳ ಮೇಲೆ ಕೂಡ ಅದು ಪರಿಣಾಮವನ್ನು ಬೀರ್ಬೋದು. ಹಾಗಾಗಿ ನೀವು ಉಪಯೋಗಿಸುವಂತ ಬ್ರಷ್ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಸಾಫ್ಟ್ ಬ್ರಿಸಲ್ಸ್ ಇರುವಂತಹ ಬ್ರಷ್ ಗಳು ಯಾವುದೇ ಕಂಪನಿ ಇರಲಿ, ಸಾಫ್ಟ್ ಬ್ರಿಸಲ್ ಬ್ರಷ್ ಅಂದ್ರೆ ನೀವು ಅದನ್ನ ಉಪಯೋಗ ಮಾಡಬೇಕು. ಸೊ ನೀವು ಮಕ್ಕಳಲ್ಲಿ ನೋಡ್ತೀರಿ, ದೇರ್ ಇಸ್ ಅ ಡಿಫ್ರೆಂಟ್ ಸೈಜ್ ಆಫ್ ಬ್ರಷಸ್ ವಿಚ್ ಆರ್ ಅವೈಲೇಬಲ್. ನಾವು ಮೀಡಿಯೋಕರ್ಸ್ ಅಲ್ಲಿ ಅಡಲ್ಟ್ ಅಲ್ಲಿ ನೋಡ್ತೀವಿ, ದೇರ್ ಇಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಬ್ರಷ್ ವಿಚ್ ಇಸ್ ಅವೈಲೇಬಲ್. ಮತ್ತೆ ನಾವು ಹಲ್ಲುಗಳು ವಕ್ರದಂತ ಚಿಕಿತ್ಸೆಯನ್ನ ಪಡಿತಿರುವಂತ ಅಂದ್ರೆ ಕ್ಲಿಪ್ ಅಲ್ಲಿ ಹಾಕಿರ್ತಾರಲ್ಲ, ಅವ್ರಿಗೆ ಒಂದು ಬೇರೆ ವಿಧವಾದಂತಹ ಬ್ರಷ್ ಕೂಡ ಇದೆ. ಸೊ ಅವರು ಉಪಯೋಗಿಸುವಂತ ಬ್ರಷ್ ಕೂಡ ಬೇರೆ. ಸೊ ಈ ಬ್ರಷ್ನ ನೀವು ಉಪಯೋಗಕ್ಕೆ ಸ್ಟಾರ್ಟ್ ಮಾಡಿದ ದಿವಸದಿಂದ ಹಿಡಿದು 3 ತಿಂಗಳೊಳಗೆ ಈ ಬ್ರಷ್ನ ನೀವು ಬದಲಾವಣೆ ಮಾಡಬೇಕು.
1: ಮೇಡಮ್, ಈಗ ಹಲ್ಲು ತಿಕ್ಕೋ ಬ್ರಷ್ ಆಯ್ತು, ಈಗ ನಾಲ್ಗೆ ಬಗ್ಗೆ ಮಾತನಾಡೋಣ. ಬಿಕಾಸ್ ಇಟ್ಸ್ ಆಲ್ಸೋ ಅ ಪಾರ್ಟ್ ಆಫ್ ಬಾಯಿ. ನಾಲ್ಗೆ ಸ್ವಚ್ಛತೆನು ಮುಖ್ಯನಾ? ಏನಾದರೂ ಅದರ ಬಗ್ಗೆ ನಾವು ಸ್ವಚ್ಛತೆ ಕಾಯ್ದುಕೊಳ್ಳಲಿದ್ದರೆ ಎಲ್ಲಿವರೆಗೆ ಅದು ಸಮಸ್ಯೆ ಕೊಡುತ್ತೆ ಅದರ ಬಗ್ಗೆ?
0: ಹೌದು, ನೀವು ಬಾಯಿಯ ಸ್ವಚ್ಛತೆ ಅಂದ ತಕ್ಷಣ ನಾಲ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಒಂದು ಆರ್ಗನ್ ಅಂತ ಹೇಳ್ಬೋದು. ಯಾಕಂದ್ರೆ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಮಸಲ್ ಇನ್ ದ ಎಂಟೈರ್ ಬಾಡಿ. ಥ್ರೂ ಔಟ್ ದ ಡೇ ಇಟ್ ಇಸ್ ಬೀನ್ ವರ್ಕಿಂಗ್ ಬಟ್ ಇಟ್ ನೆವರ್ ಗೆಟ್ಸ್ ಟೈರ್ಡ್. ಸೊ ಹೀಗಾಗಿ ನಾವು ಈ ಟಂಗ್ ಅನ್ನ ಥ್ರೂ ಔಟ್ ದ ಡೇ ಉಪಯೋಗ ಮಾಡೋದ್ರಿಂದ ಟಂಗ್ ಅನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಬಾಯಲ್ಲಿ ಬರುವಂತಹ ಒಂದು ದುರ್ವಾಸನೆ ಏನಿದೆ ಅಲ್ಲ, ಆ ದುರ್ವಾಸನೆಗೆ ಮುಖ್ಯ ಕಾರಣ ನಾಲಿಗೆ ಮೇಲಿರುವಂತಹ ಬ್ಯಾಕ್ಟೀರಿಯಾಗಳು. ಸೊ ಈ ದುರ್ವಾಸನೆ ಹೋಗ್ಬೇಕಂತಂದ್ರೆ ನೀವು ನಾಲ್ಗೆಯನ್ನ ಸ್ವಚ್ಛವಾಗಿ ಇಟ್ಕೋಬೇಕು. ನೀವು 2 ವಿಧಾನಗಳಿವೆ. ಒಂದು ಟಂಗ್ ಕ್ಲೀನರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಸಿಗುತ್ತೆ, ಅದನ್ನ ಉಪಯೋಗ ಮಾಡಿಕೊಂಡು ನೀವು ಟಂಗ್ ಅನ್ನ ಕ್ಲೀನ್ ಮಾಡಬಹುದು. ಅಥವಾ ನೀವು ಉಪಯೋಗಿಸ್ತಿರುವಂತಹ ಬ್ರಷ್ ಅನ್ನ ನೀವು ಆ ನಾಲಿಗೆ ಮೇಲೆ ಬ್ರಷ್ ಮಾಡಿ ಆ ಬ್ರಷ್ ಇಂದ ಕೂಡ ನೀವು ನಾಲ್ಗೆಯನ್ನ ಸ್ವಚ್ಛ ಮಾಡ್ಕೋಬಹುದು. ಸೊ ಈ ರೀತಿ ಮಾಡೋದ್ರಿಂದ ಪ್ರತಿ ದಿವಸ ನೀವು ಬ್ರಷ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ವುಡ್ ಬಿ ಯು ಆರ್ ಬ್ರಷಿಂಗ್ ಯುವರ್ ಟಂಗ್. ಸೊ ದಟ್ ಶುಡ್ ಬಿ ದ ನೆಕ್ಸ್ಟ್ ಥಿಂಗ್. ಇದಾದ ತಕ್ಷಣ ನೆಕ್ಸ್ಟ್ ಹೇಳ್ಬೇಕಂತಂದ್ರೆ ನೀವು ಗಮ್ಗಳನ್ನ ಒಸಡಿಗಳನ್ನ ಮಸಾಜ್ ಮಾಡ್ಬೇಕು. ಮಸಾಜ್ ಮಾಡೋಕ್ಕೂ ಒಂದು ಟೆಕ್ನಿಕ್ ಇದೆ. ನೀವು ನಿಮ್ಮ ಬೆರಳುಗಳನ್ನ ಸ್ವಚ್ಛವಾಗಿ ತೊಳೆದುಕೊಂಡು ಆ ಗಮ್ಸ್ ಮೇಲೆ, ಒಂದು ರೈಟ್ ಸೈಡ್ ಇಂದ ಗಮ್ಸ್ ಇಂದ ಸ್ಟಾರ್ಟ್ ಮಾಡಿ ಲೆಫ್ಟ್ ಗಮ್ಸ್ ವರೆಗೂ ನೀವು ಹೊರಗಿನ ಮತ್ತು ಒಳಗಿನ ಪದರು ಗಮ್ಸ್ನ ನೀವು ಮಸಾಜ್ ಮಾಡೋದ್ರಿಂದ ಅಲ್ಲಿ ರಕ್ತ ಚಲನೆ ಕೂಡ ಹೆಚ್ಚಾಗಿ ಗಮ್ಗಳ ಸ್ಟ್ರೆಂತ್ ಕೂಡ ಹೆಚ್ಚಾಗಿ ಆ ಹಲ್ಲುಗಳ ಆರೋಗ್ಯ ಕೂಡ ಲೈಫ್ ಸ್ಪ್ಯಾನ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ.
1: ಬಹಳ. ಇನ್ನೊಂದು ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ನಲ್ಲಿ ಬರುತ್ತೆ ಮೌತ್ ವಾಶು, ಇದು ಅದು ಅಂತ, ಬ್ಯಾಡ್ ಬ್ರೆತ್ಗೋಸ್ಕರ. ಬ್ಯಾಡ್ ಬ್ರೆತ್ ಬಗ್ಗೆ ಖಂಡಿತ ಮಾತನಾಡೋಣ. ಅದಕ್ಕಿಂತ ಮುಂಚೆ ಈ ಮೌತ್ ವಾಶ್, ಇದು ಬಾಯಿ ಆರೋಗ್ಯಕ್ಕೆ ಬೇಕಾ? ಎಲ್ಲರೂ ಇದನ್ನು ಬಳಸಬೇಕಾ?
0: ನಾಟ್ ರಿಕ್ವೈರ್ಡ್, ನಾಟ್ ಯುನೋ, ಐ ಡೋಂಟ್ ಅಡ್ವೈಸ್ ಇಟ್ ಫಾರ್ ಡೈಲಿ ಯೂಸೇಜ್. ರಾದರ್ ನಿಮಗೆ ಮೌತ್ ವಾಶ್ ಅಂತ ಬಂದಾಗ ಎಕನಾಮಿಕಲಿ ಬೆಸ್ಟ್ ಮೌತ್ ವಾಶ್ ಅಂದ್ರೆ ಸ್ವಲ್ಪ ಉಗುರು ಬೆಚ್ಚ ನೀರಿನಲ್ಲಿ ನೀವು ಉಪ್ಪನ್ನ ಹಾಕಿ ಅದನ್ನ ನೀವು ಮುಕ್ಕಳಿಸಿದ್ರು ಸಾಕು, ಅದು ನಿಮ್ಮ ಮೌತ್ ವಾಶ್ ಮಾಡುವಂತ ಕೆಲಸನೇ ಮಾಡುತ್ತೆ. ಸೊ ಈ ಕಮರ್ಷಿಯಲಿ ಅವೈಲೇಬಲ್ ಮೌತ್ ವಾಶಸ್ ದೇ ಆರ್ ನಾಟ್ ರಿಕ್ವೈರ್ಡ್ ಫಾರ್ ದ ಡೈಲಿ ಪರ್ಪಸ್, ಅನ್ಲೆಸ್ ಅನ್ ಅಂಟಿಲ್ ಯು ಹ್ಯಾವ್ ಗಾನ್ ಫಾರ್ ಸಮ್ ಗಮ್ ಸರ್ಜರಿ ಆರ್ ಯು ಹ್ಯಾವ್ ಸಮ್ ವಾಸ್ಟ್ ಬ್ಲೀಡಿಂಗ್ ಡಿಸಾರ್ಡರ್ ವಿಚ್ ಇಸ್ ದೇರ್ ಇಂಟರ್ನಲಿ. ಆ ತರ ನಿಮ್ಗೆ ಡಿಸಾರ್ಡರ್ಸ್ ಇದ್ದಾಗ ಮಾತ್ರ ಈ ರೀತಿಯ ಕೆಮಿಕಲ್ ಇರುವಂತಹ ಒಂದು ಬಾಯಿ ಉಪಯೋಗಿಸುವಂತಹ ಓರಲ್ ಹೈಜಿನ್ ಮೌತ್ ವಾಶಸ್ ಅನ್ನ ನಾವು ಅಡ್ವೈಸ್ ಮಾಡ್ತೀವಿ. ಅದರ್ವೈಸ್ ಇಟ್ ಇಸ್ ನಾಟ್ ಅಡ್ವೈಸಬಲ್ ಫಾರ್ ದ ರೆಗ್ಯುಲರ್ ಯೂಸ್.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವೈನಂದ್ವನಿ 90.4 FM KLE ಕನಸು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇದು ಇವತ್ತಿನ ಕಾರ್ಯಕ್ರಮದ ವಿಷಯ ಬಾಯಿ ಆರೋಗ್ಯ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಜಾತಾ ಬಾಯಿಹಟ್ಟಿಯವರು. ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯದ ಬಗ್ಗೆ ಮಾತನಾಡಿದ್ವಿ. ಈಗ ಬಾಯಿಯ ದುರ್ವಾಸನೆ, ಅದರ ಬಗ್ಗೆ ತಿಳಿಸಿ. ಇದು ಯಾಕಾಗುತ್ತೆ, ಇದರಿಂದ ಹೇಗೆ ಹೊರಗೆ ಬರಬಹುದು, ಅದರ ಬಗ್ಗೆ ಸ್ವಲ್ಪ.
0: ಹೌದು, ಬಾಯಿಯ ದುರ್ವಾಸನೆ ಇದು ಒನ್ ಆಫ್ ದ ಮೋಸ್ಟ್ ಕಾಮನೆಸ್ಟ್ ಯುನೋ ಇಶ್ಯೂ ಇನ್ ಆರ್ ಸೊಸೈಟಿ. ಏನ್ ಹೇಳ್ಬೇಕಂತಂದ್ರೆ, ಬಾಯಿಯ ದುರ್ವಾಸನೆಯನ್ನ ನಾವು ಹ್ಯಾಲಿಟೋಸಿಸ್ ಅಂತ ಕೂಡ ಕರಿತೀವಿ ನಮ್ಮ ಡೆಂಟಲ್ ಟರ್ಮ್ಸ್ ಅಲ್ಲಿ. ಸೊ ಈ ಹ್ಯಾಲಿಟೋಸಿಸ್ ಅನ್ನೋ ಒಂದು ಈ ಪದವನ್ನ ಬಳಸಿದ ತಕ್ಷಣ ಎಲ್ಲರೂ ದೇ ಥಿಂಕ್ ದಟ್ ದೇ ಹ್ಯಾವ್ ಬಿಕಮ್ ಲೈಕ್ ವೆರಿ ಪ್ರೋ. ದಟ್ ಇಸ್ ನಾಟ್ ದ ಥಿಂಗ್, ರೈಟ್? ಸೊ ನೀವು ಬಾಯಿಯ ದುರ್ವಾಸನೆಯನ್ನ ಅನೇಕ ರೀತಿ ಕಾರಣಗಳಿವೆ. ಅದಕ್ಕೆ ಫಸ್ಟ್ ಅಂಡ್ ದ ಫೋರ್ಮೋಸ್ಟ್ ಈಸ್ ಓರಲ್ ಹೈಜೀನ್. ಇಫ್ ಯು ಆರ್ ನಾಟ್ ಕೀಪಿಂಗ್ ಯುವರ್ ಓರಲ್

0: ಏಜೆಂಟ್ ಪ್ರಾಪರ್ಲಿ. ಆಸ್ ಐ ಮೆನ್ಷನ್ ಬಿಫೋರ್, ನೀವು ಬಾಯಿಯ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕೆ ಹೆಂಗೆ ಬ್ರಷ್ನ ಮಾಡಬೇಕು, ನಾಲ್ಗೆನೂ ಅಷ್ಟೇ ಸ್ವಚ್ಛವಾಗಿಟ್ಕೋಬೇಕು. ಇದನ್ನು ಬೆಳಗ್ಗೆ ಮತ್ತು ರಾತ್ರಿ ಕ್ಲೀನ್ ಆಗಿ ಬ್ರಷ್ನ ಮಾಡಿದರೆ ಮಾತ್ರ ನಾಲ್ಗೆಯಿಂದ ದುರ್ವಾಸನೆಯನ್ನು ತಪ್ಪೋದು. ಹೌದು. ಆಮೇಲೆ ನೀವು ಈ ದುರ್ವಾಸನೆಗೆ ಅನೇಕ ರೀತಿ ಕಾರಣ, ಒಂದು ಓರಲ್ ಹೈಜಿನ್ ಅಂತ ಹೇಳಿದೆ, ಇನ್ನೊಂದು ಸ್ಮೋಕಿಂಗ್ ಹ್ಯಾಬಿಟ್ಸ್. ಪೀಪಲ್ ಆರ್ ಹ್ಯಾವಿಂಗ್ ವೆರಿ ಆಫನ್ ಹ್ಯಾವಿಂಗ್ ಆಫ್ ಗುಟ್ಕಾ ಅಥವಾ ತಂಬಾಕು ಸೇವನೆ ಮಾಡೋದು, ಅಥವಾ ಏನಾದರೂ ಜಿಗುಟು ಪದಾರ್ಥಗಳನ್ನು ಬಹಳಷ್ಟು ಬಾಯಲ್ಲಿಟ್ಕೋತಾರಲ್ಲ ಅವರಿಂದ, ಮತ್ತು ಫ್ರೀಕ್ವೆಂಟ್ ಆಗಿ ಕಾಫಿ ಮತ್ತು ಟೀ ಪದಾರ್ಥಗಳನ್ನು ಸೇವನೆ ಮಾಡೋರು, ಮತ್ತು ಇದಲ್ಲದೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಅನೇಕ ರೀತಿಯ ಫ್ಲೇವರಿಂಗ್ ಇರುವಂತಹ ಪದಾರ್ಥಗಳನ್ನು ಹೆಚ್ಚಾನು ಹೆಚ್ಚು ಬಳಸಿದಾಗ ಅವ್ರ ಬಾಯಿ ವಾಸನೆ ಬರೋದು ತುಂಬ ಸಾಧ್ಯತೆ ಇದೆ.
1: ಹಲ್ಲು, ಬಾಯಿ ಆರೋಗ್ಯ ಅಂತ ಬಂದ ತಕ್ಷಣ ಹಲ್ಲಿನ ನೆನಪಾಗೇ ಆಗುತ್ತೆ. ಹಲ್ಲಿನ ಕ್ಯಾವಿಟೀಸ್, ಅದ್ರ ಬಗ್ಗೆ ತಿಳಿಸಿ, ಅದು ಯಾಕಾಗುತ್ತೆ ಆ್ಯಂಡ್ ಅದರಿಂದ ಹೇಗೆ ನಾವು ದೂರ ಇರ್ಬೋದು ಅದ್ರ ಬಗ್ಗೆ.
0: ಓಕೆ. ಸೊ ಕ್ಯಾವಿಟೀಸ್ ಅಂತ ಕಾಮನ್ ಆಗಿ ನಾವು ಯೂಸ್ ಮಾಡ್ತೀವಿ, ಇದಕ್ಕೆ ದಂತಕುಳಿ ಅಂತ ಕೂಡ ಹೇಳ್ತೀವಿ ನಾವು. ಸೊ ದಂತಕುಳಿ ಅಂತ ಅಂದ ತಕ್ಷಣ ನಾವು ಕ್ಲಿನಿಕಲಿ ನಾವು ಎಕ್ಸಾಮಿನೇಷನ್ ಮಾಡಿದಾಗ ಅಲ್ಲಿ ಒಂದು ಡಿಸ್ಕಲರೇಷನ್ ಅಥವಾ ಒಂದು ಕಪ್ಪು ಅಥವಾ ಕಂದು ಬಣ್ಣದ ಕಲೆ ಕಾಣುತ್ತೆ, ಆಹಾರ ಅಲ್ಲಿ ಸಿಕ್ಕಾಕೊಳ್ಳುತ್ತೆ, ಹಲ್ಲು ನೋವು ಬರುತ್ತೆ, ಈ ರೀತಿ ಎಲ್ಲ ಲಕ್ಷಣಗಳು ಕಂಡು ಬಂದಾಗ ನಾವು ಅದಕ್ಕೆ ದಂತಕುಳಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಓರಲ್ ಹೈಜಿನ್, ಯಾವಾಗ ಆ ಮನುಷ್ಯಂದು ಸರಿಯಾಗಿರುವುದಿಲ್ಲಲ್ಲ, ನಾನೇನ್ ಹೇಳಿದೆ, ಬ್ರಷಿಂಗ್ ಶುಡ್ ಬಿ ಡನ್ ಅರ್ಲಿ ಮಾರ್ನಿಂಗ್ ಆ್ಯಂಡ್ ಬಿಫೋರ್ ದ ಸ್ಲೀಪ್. ಸೊ ಏನಾದರೂ ಫುಡ್ ಪಾರ್ಟಿಕಲ್ಸ್ ಆ ಹಲ್ಲಿನಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಅದನ್ನು ನೀವು 15 ನಿಮಿಷದ ಒಳಗೆ, ನಾನೇನು ಸ್ಪ್ಯಾನ್ ಕೊಟ್ಟಿದ್ದೀನಲ್ಲ ಅದರಲ್ಲಿ ನೀವು ರಿಮೂವ್ ಮಾಡಲಿಲ್ಲ ಅಂತಂದ್ರೆ ಈ ಬ್ಯಾಕ್ಟೀರಿಯಾಗಳು ಓವರ್ಟೇಕ್ ಮಾಡಿ ಆ ಇರುವಂತಹ ಫುಡ್ ಅನ್ನು ತಗೊಂಡು ಆಸಿಡ್ ಅನ್ನ ರಿಲೀಸ್ ಮಾಡುತ್ತೆ. ಆ ಆಸಿಡ್ ಇಂದ ನಮಗೆ ಡಿಮಿನರಲೈಸೇಷನ್ ಅಂತ ಶುರುವಾಗುತ್ತೆ. ಸೊ ಈ ರೀತಿ ಎನಾಮಲ್, ವಿಚ್ ಇಸ್ ಕನ್ಸಿಡರ್ ಟು ಬಿ 5th ಹಾರ್ಡೆಸ್ಟ್ ಯುನೋ ಸಬ್ಸ್ಟೆನ್ಸ್ ಇನ್ ದ ವರ್ಲ್ಡ್, ಬಟ್ ಡಿಸ್ಪೈಟ್ ಆಫ್ ದಟ್ ದ ಎನಾಮಲ್ ಗೆಟ್ ಡಿಸಾಲ್ವ್ ಬಿಕಾಸ್ ಆಫ್ ದಿ ಆಸಿಡ್ ವಿಚ್ ಇಸ್ ರಿಲೀಸ್ ಫ್ರಮ್ ದ ಆರ್ಗಾನಿಸಮ್ಸ್ ಇನ್ ದ ಓರಲ್ ಕ್ಯಾವಿಟಿ. ಅವಕ್ಕೆ ನಾವು ನಾರ್ಮಲ್ ಕಮನ್ ಸಾಲ್ಸ್ ಅಂತ ಕೂಡ ಹೇಳ್ತೀವಿ. ಸೊ ಈ ಕಮನ್ ಸಾಲ್ಸ್ ಅನ್ನ ನಾವು ಎಷ್ಟು ಹದ್ದುಬಟ್ಟಿನಲ್ಲಿ ಇಟ್ಕೊಳ್ತೀವಲ್ಲ ಅಷ್ಟು ನಮ್ಮ ಬಾಯಿಗೂ ಕೂಡ ತುಂಬಾ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಕ್ಕೆ ತುಂಬಾ ಸಹಾಯ ಕೂಡ ಆಗುತ್ತೆ.
1: ಮೇಡಮ್, ಬಾಯಿ ಆರೋಗ್ಯ ಬಗ್ಗೆ ನಾವು ಮಾತನಾಡುವಾಗ ಇನ್ನೊಂದು ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ಅಡ್ವರ್ಟೈಸ್ ನಲ್ಲಿ ಜಾಹೀರಾತ್ನಲ್ಲಿ ನೋಡ್ತೇವೆ ಬಾಯಿ ಜುಮ್ ಅಂತ ಇದೆಯಾ ಅಂತ. ಸೆನ್ಸಿಟಿವಿಟಿ ಇದು ಆಗ್ಲಿಕ್ಕೆ ಕಾರಣ ಅಂಡ್ ಇದು ಒಂದು ಸಮಸ್ಯೆನಾ ಬಾಯಿ ಇದಕ್ಕೆ?
0: ಸೆನ್ಸಿಟಿವಿಟಿ ಇಸ್ ಅ ವೆರಿ ಕಾಮನ್ ಯುನೋ ಡಿಸಾರ್ಡರ್ ವಾಟ್ ವಿ ಕ್ಯಾನ್ ಸೇ. ಈ ಸೆನ್ಸಿಟಿವಿಟಿ ಯಾವಕ್ಕೆ ಬರುತ್ತೆ ಅಂತಂದ್ರೆ, ಒಂದು ರೀಸನ್ ಹೇಳ್ಬೇಕಂತಂದ್ರೆ ಇನ್ಅಪ್ರೋಪ್ರಿಯೇಟ್ ಬ್ರಷಿಂಗ್ ಟೆಕ್ನಿಕ್. ಸೊ ನೀವು ಇಂಪ್ರಾಪರ್ ಬ್ರಷಿಂಗ್ ಟೆಕ್ನಿಕ್ ಅನ್ನ ಮಾಡಿದಾಗ ನಿಮ್ಮ ಹಲ್ಲಿನಲ್ಲಿ ಈ ರೀತಿಯ ಸೆನ್ಸಿಟಿವಿಟಿ ಉತ್ಪತ್ತಿ ಆಗುವಂತ ಒಂದು ಸಾಧ್ಯತೆ ಇದೆ. ಇನ್ನೊಂದು ಹೇಳ್ಬೇಕಂತಂದ್ರೆ ಏಜಿಂಗ್, ಆಸ್ ಏಜ್ ಅಡ್ವಾನ್ಸಸ್ ವಾಟ್ ಹ್ಯಾಪನ್ಸ್ ದ ಸರ್ಟನ್ ಲೇಯರ್ಸ್ ಆಫ್ ಅವರ್ ಬಾಡಿ ಗೋಸ್ ಆನ್ ವೇರಿಂಗ್ ಆಫ್. ಸೊ ಆ ಒಂದು ರೀಸನ್ ಇಂದ ಕೂಡ ಇದು ಆಗ್ಬೋದು. ನೀವು ಹೆಚ್ಚಾನ ಹೆಚ್ಚು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅನ್ನ ನೀವು ಕುಡಿದಾಗ ಕೂಡ ಈ ರೀತಿಯ ನೀವು ಹಲ್ಲನ್ನ ಜುಮ್ ಅನ್ನೋಂತ ಒಂದು ಸಿಚುವೇಶನ್ ನ ಪಡಿಬಹುದು. ಸೊ ಹಾಗಾಗಿ ಯಾವಾಗ್ಲೂ ಕೋಲ್ಡ್ ಮತ್ತು ಹಾಟ್ ಸಬ್ಸ್ಟೆನ್ಸಸ್ ತಿಂದಾಗ ಪೇಷಂಟ್ಸ್ ವಿಲ್ ಆಫನ್ ಕಂಪ್ಲೇನ್ ದಟ್ ದೇ ಹ್ಯಾವ್ ಸೆನ್ಸಿಟಿವಿಟಿ ಇನ್ ದ ಟೀತ್. ಸೊ ದಿಸ್ ಇಸ್ ಓನ್ಲಿ ಬಿಕಾಸ್ ಆಫ್ ಎರೋಷನ್ ಆಫ್ ದ ಸರ್ವೈಕಲ್ ಪೋರ್ಷನ್ ಆಫ್ ದ ಟೀತ್, ವಾಟ್ ವಿ ಕಾಲ್ ಇಟ್ ಆಸ್ ದ ಸಿಮೆಂಟೋ ಎನಾಮೆಲ್ ಜಂಕ್ಷನ್ ಅಂತ ನಾವೇನ್ ಹೇಳ್ತೀವಲ್ಲ, ಆ ಎನಾಮೆಲ್ ಜಂಕ್ಷನ್ ಅದು ಎರೋಡ್ ಆದಾಗ ಅಲ್ಲಿ ನಾವು ಡೆಂಟಿನ್ ಎಕ್ಸ್ಪೋಸ್ ಆಗುತ್ತೆ. ಆ ಡೆಂಟಿನಲ್ ಟ್ಯೂಬಲ್ಸ್ ಎಕ್ಸ್ಪೋಸ್ ಆದಾಗ ಈ ಸೆನ್ಸಿಟಿವಿಟಿ ಫೀಲ್ ಜಾಸ್ತಿ ಆಗುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ನಾವು ಈ ಸೆನ್ಸಿಟಿವಿಟಿಯನ್ನು ಕಾಣಬಹುದು.
1: ಮಕ್ಕಳ ಬಗ್ಗೆ ಮಾತನಾಡೋಣ, ಬಾಯಿ ಆರೋಗ್ಯ ಮಕ್ಕಳಲ್ಲಿ ಹೇಗೆ ಕಾಪಾಡುವುದು ಅದ್ರ ಬಗ್ಗೆ ತಿಳಿಸಿ.
0: ಹೌದು, ನಾವು ನಮ್ಮ ದೇಶದ ಫ್ಯೂಚರ್ ಅಂತ ಹೇಳ್ಬೋದು ಮಕ್ಕಳು. ಸೊ ಅವರು ಆರೋಗ್ಯ ಕಾಪಾಡಲೇಬೇಕು. ಸೊ ನಿಯರ್ಲಿ ವಿ ಹ್ಯಾವ್ 310 million ಪೀಪಲ್ ಹೂ ಆರ್ ಯಂಗ್ಸ್ಟರ್ಸ್ ಬಿಟ್ವೀನ್ 10 to 24 ಇಸ್ ದೇರ್ ಹೆಲ್ತ್ ಇಸ್ ರಿಯಲಿ ವೆರಿ ಇಂಪಾರ್ಟೆಂಟ್. ಸೊ ಹೀಗಾಗಿ ಅವರ ಆರೋಗ್ಯವನ್ನು ಕಾಪಾಡೋದು ನಮ್ಮೆಲ್ಲರ ಹೊಣೆ ಅಂತ ಹೇಳ್ತೀನಿ. ಇಟ್ಸ್ ನಾಟ್ ಓನ್ಲಿ ರೆಸ್ಪಾನ್ಸಿಬಿಲಿಟಿ ಆಫ್ 1 or 2 ಪೀಪಲ್. ಸೊ ಈ ಮಕ್ಕಳಲ್ಲಿ ನಾವು ನೋಡಿದಾಗ ಹಲ್ಲಿನ ಪ್ರಮಾಣ, ಹಲ್ಲಿನ ಜಾ ಸೈಜ್ ಇರ್ಬೋದು, ಹಲ್ಲಿನ ಸೈಜ್ ಇರ್ಬೋದು, ಇದು ನಾವು ಅಡಲ್ಟ್ ಸೈಜ್ಗಿಂತ ಕಡಿಮೆ ಇರುವಂತಹ ಒಂದು ಸೈಜ್. ಹೀಗಾಗಿ ಈ ಮಕ್ಕಳಲ್ಲಿ ಏನೇ ಬರಲಿ, ಡಿಸೀಸ್ ಬರಲಿ, ಜ್ವರ ಬರಲಿ ಅಥವಾ ಕೆಮ್ಮು ಬರಲಿ, ನೆಗಡಿ ಬರಲಿ, ದ ಸ್ಪ್ರೆಡ್ ಆಫ್ ಇನ್ಫೆಕ್ಷನ್ ಹ್ಯಾಪನ್ಸ್ ವೆರಿ ಫಾಸ್ಟ್. ಸಿಮಿಲರ್ಲಿ ನಮ್ಮ ಹಲ್ಲಿನಲ್ಲಿ ಸಂಬಂಧಪಟ್ಟಂತ ರೋಗಗಳು ಕೂಡ ಅವು ಬೇಗ ಸ್ಪ್ರೆಡ್ ಆಗುತ್ತೆ. ಅವು ಆ ಸ್ಪ್ರೆಡ್ ಆದಂತ ಇನ್ಫೆಕ್ಷನ್ ದ ಅವು ಹಲ್ಲಿನ ಬಾವನ್ನು ಕೂಡ ಬೇಗ ಅನುಭವಿಸುತ್ತವೆ ಅಡಲ್ಟ್ ಅನ್ನ ಕಂಪೇರ್ ಮಾಡಿದಾಗ. ಸೊ ಈ ಮಕ್ಕಳು ಯಾವಾಗ ನಾವು ಯಂಗ್ ಜನರೇಷನ್ ನೋಡ್ತೀವಿ, ಈಗ ದೇ ಆರ್ ಹ್ಯಾವಿಂಗ್ ಹ್ಯಾಬಿಟ್ ಆಫ್ ಹ್ಯಾವಿಂಗ್ ಲಾಟ್ ಆಫ್ ರಿಫೈನ್ಡ್ ಫುಡ್ಸ್. ಸೊ ಅದನ್ನ ನಾವು ಕಡಿಮೆ ಮಾಡಬೇಕು. ಸೊ ದಟ್ಸ್ ಅ ಫಸ್ಟ್ ಅಂಡ್ ದ ಫೋರ್ಮೋಸ್ಟ್ ಸ್ಟೆಪ್. ಅಂಡ್ ದ ಸೆಕೆಂಡ್ ಥಿಂಗ್ ಇಸ್ ದಟ್ ಸ್ಟಿಕ್ಕಿ ಫುಡ್ಸ್, ಯಾವ ಜಿಗುಟು ಪದಾರ್ಥಗಳು ಅಂತ ನಾವೇನು ಹೇಳ್ತೀವಲ್ಲ, ಆ ಜಿಗುಟು ಪದಾರ್ಥಗಳನ್ನ ಕೂಡ ಸೇವನೆ ಮಾಡಬಾರ್ದು. ಸೊ ಇಂಥ ಒಂದು ಇನಿಷಿಯೇಟಿವ್ ನೀವು ತಗೊಂಡ್ರೆ ಮತ್ತು ಬ್ರಷಿಂಗ್ ಬೆಳಿಗ್ಗೆ ಮತ್ತು ರಾತ್ರಿ ಕೂಡ ನೀವು ಕರೆಕ್ಟಾಗಿ ಮಾಡಿಸಿದ್ರೆ ಮಕ್ಕಳಿಗೆ ನೀವು ಯಾವುದೇ ರೀತಿಯ ಹಲ್ಲಿಗೆ ಸಂಬಂಧಪಟ್ಟಂತ ತೊಂದರೆಗಳನ್ನ ಅನುಭವಿಸೋದಿಲ್ಲ. ಇನ್ನು ಮಕ್ಕಳು ಅಂತ ನಾವು ಹೇಳಿದಾಗ ಹುಟ್ಟಿನಿಂದ ಅದರದ್ದು ಆರೈಕೆ ಶುರುವಾಗುತ್ತೆ. ಸಾಮಾನ್ಯವಾಗಿ ತಾಯಂದ್ರೆ ಏನಂತ ಅನ್ಕೊಂತಾರೆ ಅಂತಂದ್ರೆ, ಹುಟ್ಟಿದ ಮಗು ಇದೆ ಅದಕ್ಕೇನು ನಾಟ್ ಮಚ್ ಟು ಬಾದರ್ ಅಬೌಟ್ ದ ಟೀತ್ ಅಂತ. ಸೊ ಅವರ ಬೆಳೆಯುತ್ತಿರುವಂತಹ ವಸಡೆಯ ಮೇಲೆ ಅಲ್ಲಿ ಕೂಡ ಒಂದು ಹಾಲಿನ ಒಂದು ಅಂಶ ಕೂತ್ಕೊಂಡು ಅದು ಗಮ್ಮಿಗೆ ಕೂಡ ಒಂದು ಇನ್ಫ್ಲಮೇಷನ್ ಅನ್ನ ತರಬಹುದು. ಹಾಗಾಗಿ ಪ್ರತಿ ದಿವಸ ತಾಯಿ ಮಗು ಹುಟ್ಟಿದ ನಂತರ ಒಂದು ಬೆರಳಿಗೆ ಒಂದು ಒಳ್ಳೆಯ ಕ್ಲೀನ್ ಆಗಿರುವಂತಹ ಬಟ್ಟೆನ ತಗೊಂಡು ಆ ವಸಡಿಗಳನ್ನ ಕೂಡ ಕ್ಲೀನ್ ಮಾಡಬೇಕು. ಸೊ ಹುಟ್ಟಿದಾಗಿಂದನ ಇದರ ಆರೈಕೆಯನ್ನ ಮಾಡಿದ್ರೆ ಮುಂದೆ ಬೆಳೆಯುವಾಗ ಮಕ್ಕಳಿಗೆ ಅದು ಒಳ್ಳೆ ಆರೋಗ್ಯಕರವಾದಂತಹ ಸ್ಟ್ರಾಂಗ್ ಆಗಿರುವಂತಹ ಹಲ್ಲುಗಳು ಇರೋಕೆ ಸಾಧ್ಯ.

0: ಅಲ್ಲಿ ತಿಕ್ಕೋದು ಅಂತ ಬಂದ ತಕ್ಷಣ ಟೂತ್ ಪೇಸ್ಟ್ ಉತ್ತಮನಾ ಅಥವಾ ಟೂತ್ ಪೌಡರ್ ಉತ್ತಮನಾ, ಇದ್ರ ಬಗ್ಗೆ ನೀವು ವೈದ್ಯರೇ ಅದನ್ನ ನೀವು ಏನ್ ಹೇಳಿ?
1: ಹೌದು, ಟೂತ್ ಪೇಸ್ಟ್ ಇರಲಿ, ಟೂತ್ ಪೌಡರ್ ಇರಲಿ, ಅಥವಾ ಬ್ರಷ್ ಇರಲಿ, ಇದು ಯಾವುದು ಇಟ್ ಡಸಂಟ್ ಟೇಕ್ ಯು ನೋ ಮಚ್ ಆಫ್ ಇಂಪಾರ್ಟೆನ್ಸ್. ರಾದರ್ ಐ ವುಡ್ ಲೈಕ್ ಟು ಸೇ ದ ಟೆಕ್ನಿಕ್ ವಾಟ್ ಯು ಆರ್ ಗೋಯಿಂಗ್ ಟು ಫಾಲೋ ಅಲ್ಲ. ಸೊ ಹಿಂಗಾಗಿ ಟೆಕ್ನಿಕ್ ವಾಟ್ ಯು ಆರ್ ಗೋಯಿಂಗ್ ಟು ಫಾಲೋ ಬೈ ಯೂಸಿಂಗ್ ಪೇಸ್ಟ್ ಆರ್ ಅ ಪೌಡರ್ ಆರ್ ದ ಬ್ರಷ್. ಸೊ ದಟ್ ಈಸ್ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಟೆಕ್ನಿಕ್ ಅಂದಾಗ ನಾನು ಟೆಕ್ನಿಕ್ ಬಗ್ಗೆನೂ ಕೂಡ ಹೇಳ್ತೀನಿ.
0: ಸೊ
1: ಹೌದು, ಸೊ ನಾವು ಸಾಮಾನ್ಯವಾಗಿ ನೋಡ್ತೀವಿ, ನಾನು ಥಿಯೋರಿಟಿಕಲಿ ಹೋಗ್ಬೇಕಂತಂದ್ರೆ ನಮ್ಗೆ ಸ್ಟಿಲ್ಮನ್ ಮೆಥಡ್ ಅಂತ ಇದೆ, ಮಾಡಿಫೈಡ್ ಸ್ಟಿಲ್ಮನ್ ಮೆಥಡ್ ಅಂತ ಇದೆ. ಸೊ ಇಲ್ಲಿ ಏನಾಗುತ್ತೆ, ನಾವು ಬ್ರಷ್ ಅನ್ನ 45 degree ಆಂಗ್ಯುಲೇಷನ್ ಅಲ್ಲಿ ನಾವು ಜಿಂಜಾವೆಲ್ ಸಲ್ಕಸ್ ಅನ್ನೋ ಏರಿಯಾದಲ್ಲಿ ಹಾಕಿ ನಾವು ಅದನ್ನ ಕೊಳೆಯನ್ನ ತೆಗೆಯುವಂತ ಒಂದು ಪದ್ಧತಿ. ಸೊ ಇದು ತುಂಬಾ ಟೀಡಿಯಸ್ ಆಗಿ ಡಿಫಿಕಲ್ಟ್ ಕೂಡ ಆಗುತ್ತೆ ಎವ್ರಿ ಡೇ ಟು ಫಾಲೋ ಫಾರ್ ದ ಪೀಪಲ್. ಸೊ ವಾಟ್ ವಿ ಯೂಸ್ ಇಸ್ ರೌಂಡ್ ಅಂಡ್ ರೌಂಡ್, ಅಪ್ ಅಂಡ್ ಡೌನ್. ಸೊ ದಿಸ್ ಇಸ್ ಅ ಸಿಂಪಲ್ ಅಂಡ್ ಈಸಿ ಟೆಕ್ನಿಕ್. ಸೊ ಎವ್ರಿ ಒನ್ ಕ್ಯಾನ್ ಫಾಲೋ ರೌಂಡ್ ಅಂಡ್ ರೌಂಡ್ ಅಂಡ್ ಅಪ್ ಅಂಡ್ ಡೌನ್. ಸೊ ನಾಟ್ ಟು ಟಚ್ ಎನಿ ಗಮ್ಸ್ ವೆನ್ ಯು ಆರ್ ಬ್ರಷಿಂಗ್ ದ ಟೀತ್. ಕೀಪ್ ಇನ್ ಯುವರ್ ಮೈಂಡ್ ವೆನ್ ಯು ಆರ್ ಬ್ರಷಿಂಗ್ ಯುವರ್ ಟೀತ್, ಕೀಪ್ ಇಟ್ ವೆರಿ ಕ್ಲೋಸ್ಡ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಟೀತ್ ಸರ್ಫೇಸ್, ನಾಟ್ ವಿತ್ ದ ಗಮ್ಸ್. ಸೊ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ವಾಟ್ ಐ ವುಡ್ ಲೈಕ್ ಟು ಸೇ. ಸೊ ದಿಸ್ ಇಸ್ ವೇರ್ ಅಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅಬ್ರೇಷನ್ ಇಂದ ನೆಕ್ಸ್ಟ್ ಮನುಷ್ಯ ಹಲ್ಲಿನ ಸೆನ್ಸಿಟಿವಿಟಿ, ದಂತದ ಒಂದು ಕ್ಷಯಕ್ಕೆ ಕೂಡ ಅದು ಕಾರಣ ಆಗ್ಬಹುದು ಅಂತ ಹೇಳ್ತೀನಿ. ಸೊ ಹಾಗಾಗಿ ಹಲ್ಲಿನ ಮೇಲೆ ಇಟ್ಟು ನೀವು ಬ್ರಷ್ ಅನ್ನ ಮಾಡಬೇಕು. ಸೊ ನಾಟ್ ಸಪೋಸ್ ಟು ಕೀಪ್ ಓವರ್ ದ ಸರ್ಫೇಸ್ ಆಫ್ ದ ಗಮ್ಸ್, ರೌಂಡ್ ಅಂಡ್ ರೌಂಡ್, ಅಪ್ ಅಂಡ್ ಡೌನ್. ಸೊ ದಿಸ್ ಇಸ್ ಅ ಟೆಕ್ನಿಕ್ ಟು ಬಿ ಫಾಲೋಡ್.
0: ಅಂದ್ರೆ ಬ್ರಷ್ ಮಾಡುವಾಗ ಬರೇ ಹಲ್ಲಿನ ಭಾಗಕ್ಕೆ ಮಾತ್ರ ನಾವು ಇದು ಮಾಡಬೇಕು, ವಿನಃ ಮೇಲೆ ಇರೋ ಗಮ್ಸ್ ಅಥವಾ
1: ಗಮ್ಸ್ಗೆ
0: ಟಚ್ ಮಾಡಬಾರದು.
1: ಸೊ ಗಮ್ ಏನಾಗುತ್ತೆ, ನೀವು ಬ್ರಷ್ ಇಂದ ಟಚ್ ಮಾಡಿದಾಗ ಗಮ್ ರಿಸೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ರಿಸೆಷನ್ ಅಂದ್ರೆ ಗಮ್ ಏನು ಅದು ಅಡಿಕ್ಯುಯೇಟ್ ಕ್ವಾಂಟಿಟಿನಲ್ಲಿರುತ್ತ, ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಕಡಿಮೆ ಆಗ್ತಾ ಬಂದಾಗ ಒಳಗಿರುವಂತಹ ಬೋನು ಕೂಡ ಸವಿಯುತ್ತೆ. ಸೊ ಆ ಬೋನ್ ಸವಿಯೋದ್ರಿಂದ ಹಲ್ಲು ಅಳಗಾಡುವಂತ ಚಾನ್ಸ್ ಕೂಡ ಆಗ್ಬಹುದು. ಸೊ ಇದೆಲ್ಲ ಆಗ್ಬಾರ್ದಂತಂದ್ರೆ ನೀವು ನಿಮ್ಮ ಬ್ರಷಿಂಗ್ ಟೆಕ್ನಿಕ್ ನ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಸೊ ದಟ್ ಇಸ್ ವಾಟ್ ಇಸ್ ಅನ್ ಇಂಟೆನ್ಷನ್ ಆಫ್ ಮೇಂಟೈನಿಂಗ್ ದ ಪ್ರಾಪರ್ ಓರಲ್ ಹೈಜೀನ್.
0: ಸಾಮಾನ್ಯವಾಗಿ ನಾವು ಬ್ರಷ್ ತಗೋತೇವೆ ವಿದೌಟ್ ನಾವು ವಿಚಾರ ಮಾಡಲಾರ್ದೆ, ಒಂದು ಮೊಮೆಂಟಮ್ ನಲ್ಲಿ ಇರುತ್ತೇವೆ. ಅಂಡ್ ಕೆಲವೊಬ್ರು 30 seconds, ಕೆಲವೊಬ್ರು 40 seconds, ಕೆಲವೊಬ್ರು 5-6 minutes ಮಾಡ್ತಾ ಇರ್ತಾರೆ. ವೈದ್ಯರ ಅದನ್ನ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ, ದ ಐಡಿಯಲ್ ಡ್ಯೂರೇಷನ್ ಎಷ್ಟಿರಬೇಕು, ಸಮಯ ಎಷ್ಟು ತೆಗೆಯಬೇಕು ಫಾರ್ ಬ್ರಷಿಂಗ್?
1: ಎಸ್, ಬ್ರಷಿಂಗ್ ಟೆಕ್ನಿಕ್ ನಾನು ಹೇಳಿದೆ, ಅತ್ಯುತ್ತಮವಾದಂತ ಸಾಫ್ಟ್ ಬ್ರಿಸಲ್ ಇರುವಂತಹ ಬ್ರಷ್ ಯೂಸ್ ಮಾಡಬೇಕು. ಬ್ರಷ್ ನ ಪೇಸ್ಟ್ ಹಚ್ಚಬೇಕಂತಂದ್ರೆ ಯು ಡೋಂಟ್ ಹ್ಯಾವ್ ಟು ಕಂಪ್ಲೀಟ್ಲಿ ಪೋರ್ ಇಟ್ ಆನ್ ದ ಟೂತ್ ಬ್ರಷ್. ನೀವು ಅದನ್ನ ಸಂಪೂರ್ಣವಾಗಿ ಅಕ್ಯೂ ಹಾಗೆ ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ತೋರಿಸ್ತಾರಲ್ಲ, ಅಷ್ಟು ಹಾಕುವಂತ ಅವಶ್ಯಕತೆ ಇರುವುದಿಲ್ಲ. ಯಾಕಂದ್ರೆ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಬ್ಲೀಚಿಂಗ್ ಏಜೆಂಟ್ ಇನ್ ಸೈಡ್ ಇಟ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ವಾಟ್ ಐ ವುಡ್ ಲೈಕ್ ಟು ಸೇ ರೈಟ್ ನೌ. ಸೊ ಯು ಕ್ಯಾನ್ ಪೋರ್ ಇಟ್ ಹಾಫ್ ಆಫ್ ದ ಟೂತ್ ಬ್ರಷ್ ಅಂಡ್ ದೆನ್ ವೆಟ್ ಇಟ್. ಸೊ ಒನ್ಸ್ ಯು ವೆಟ್ ಇಟ್ ಅಂಡರ್ ದ ಟ್ಯಾಪ್ ವಾಟರ್, ದೆನ್ ಯು ಹ್ಯಾವ್ ಟು ಕೀಪ್ ಇಟ್ ಆನ್ ದ ರೈಟ್ ಸೈಡ್ ಆಫ್ ಯುವರ್ ಚೀಕ್. ಆಮೇಲೆ ನೀವು ರೌಂಡ್ ಅಂಡ್ ರೌಂಡ್, ಅಪ್ ಅಂಡ್ ಡೌನ್ ಅಂತ ಮಾಡಬೇಕು. ಸೊ ಈ ಸಮಯವನ್ನ ನೀವು 1 minute ಹಿಡಿದು 3 minutes, ದಿಸ್ ಇಸ್ ದ ಮ್ಯಾಕ್ಸಿಮಮ್ ಟೈಮ್ ವಾಟ್ ಇಸ್ ಬೀನ್ ಅಡ್ವೈಸ್, ನಾಟ್ ಮೋರ್ ದನ್ ದಿಟ್ ದಿಸ್. ಅಂಡ್ ಇಫ್ ಯು ಡೂ ಮೋರ್ ದನ್ ದಿಸ್, ವಾಟ್ ಹ್ಯಾಪನ್ಸ್ ಇಸ್ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದ ಅಬ್ರೇಷನ್, ಅದನ್ನ ಸ್ಟಾರ್ಟ್ ಆಗ್ಬೋದು, ಸೆನ್ಸಿಟಿವಿಟಿ ಸ್ಟಾರ್ಟ್ ಆಗ್ಬೋದು.
0: ಬಹಳ ಜನರಲ್ ಬಟ್ ಬಹಳ ಮುಖ್ಯವಾದ ಒಂದು ವಿಷಯ ವೈದ್ಯರಾದ ನೀವು ನಿಮ್ ಕಡೆಯಿಂದ ಬರಬೇಕಾಗಿತ್ತು. ಅಂಡ್ ಕಾರ್ಯಕ್ರಮ ಸ್ನೇಹಿತರೆ, ಆರೋಗ್ಯ ದರ್ಶನ, ಇವತ್ತಿನ ಆರೋಗ್ಯ ದರ್ಶನ ಕಾರ್ಯಕ್ರಮದ ವಿಷಯ ಬಾಯಿ ಆರೋಗ್ಯ ಕುರಿತು ವಿವರವಾದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಜಾತ ಬಾಯಿ ಹಟ್ಟಿಯವರು. ಮಕ್ಕಳ ಬಗ್ಗೆ ನಾವು ಮಾತನಾಡಿದ್ವಿ, ಈಗ ವೈದ್ಯರನ್ನ ಅಂದ್ರೆ ನಿಮ್ಮನ್ನ ದಂತ ವೈದ್ಯರನ್ನ ಎಷ್ಟು ಬಾರಿ ಭೇಟಿಯಾಗಬೇಕು, ಅಥವಾ ವರ್ಷದಲ್ಲಿ ಒಂದು ಜನರಲ್ ಚೆಕಪ್ಗೆ ಎಷ್ಟು ಬಾರಿ? ಪ್ಲೀಸ್,
1: ಸಾಮಾನ್ಯವಾಗಿ ನಾವು ನೋಡ್ತೀವಿ ಜನರಲ್ ಹೆಲ್ತ್ ಚೆಕಪ್ ಫ್ರೀಕ್ವೆಂಟ್ ಆಗಿ ಜನ ಹೋಗ್ತಾರೆ, ಮಾಡಿಸ್ಕೋತಾ ಇರ್ತಾರೆ, ಬಟ್ ಹಲ್ಲಿನ ಬಗ್ಗೆ ಕಾಳಜಿ ಇಲ್ಲ ನಮ್ಮ ಜನರಲ್ಲಿ. ಸೊ ಹಾಗಾಗಿ ನಾವು 90% ಜನರ ಬಾಯಲ್ಲಿ ಹಲ್ಲಿಗೆ ಸಂಬಂಧಪಟ್ಟಂತ ಒಂದಾದ್ರೂ ಒಂದು ರೋಗವನ್ನ ಕಂಡೇ ಕಾಣ್ತೀವಿ. ಸೊ ಹಾಗಾಗಿ ವಾಟ್ ಇಸ್ ಅಡ್ವೈಸಬಲ್ ಫಾರ್ ಯು ಪೀಪಲ್ ಇಸ್ 1 in 6 months, ಪ್ರತಿ ವರ್ಷದಲ್ಲಿ 6 ದಂತವೈದ್ಯರನ್ನ ಭೇಟಿ ಮಾಡಬೇಕು. ಸೊ ವರ್ಷದಲ್ಲಿ ನೀವು 2 ನೀವು ದಂತವೈದ್ಯರನ್ನ ಭೇಟಿ ಮಾಡಿದ್ರು ಕೂಡ ಇದು ಸಫೈಸಸ್ ದೇರ್ ಲೈಫ್. ಇಲ್ಲಿಂದ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಗೆ ಗೊತ್ತಿಲ್ಲದೆ ಏನೋ ಕ್ಯಾವಿಟಿ ಸ್ಟಾರ್ಟ್ ಆಗಿರ್ಬೋದು, ಅಥವಾ ಇನ್ಫ್ಲಮೇಷನ್ ಆಫ್ ದ ಗಮ್ಸ್ ಆಗಿರ್ಬೋದು, ಯಾವುದೇ ರೋಗ ಸಂಬಂಧಪಟ್ಟಂತ ಬಾಯಿಗೆ ಸಂಬಂಧಪಟ್ಟ ರೋಗಗಳಿದ್ರು ಕೂಡ ನಿಮಗೆ ಗೊತ್ತಿಲ್ಲದೆ ಆಗಿದ್ರು ಕೂಡ ಅದನ್ನ ಗೊತ್ತು ಮಾಡ್ಲಿಕ್ಕೆ ಅದು ಸಾಧ್ಯವಾಗುತ್ತೆ, ಅದು ಕೇವಲ ದಂತವೈದ್ಯರಿಂದ ಮಾತ್ರ. ಸೊ ಹಾಗಾಗಿ ನೀವು ಪ್ರತಿ 6 ದಂತವೈದ್ಯರನ್ನ ಭೇಟಿ ಮಾಡಬೇಕು.
0: ಈ ಒಸಡುಗಳ ಉರಿಯತ್ತು ಅಥವಾ ಗಿಂಗಿವೈಟಿಸ್, ಅದರ ಬಗ್ಗೆ ತಿಳಿಸಿ. ಹಂಗಂದ್ರೆ ಏನು?
1: ಹೌದು, ಜಿಂಜಿವೈಟಿಸ್ ಅಂದ್ರೆ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನೆಸ್ಟ್ ಇನ್ಫ್ಲಮೇಷನ್ ಆಫ್ ದ ಓರಲ್ ಕ್ಯಾವಿಟಿ ಟಿಶ್ಯೂ, ದಟ್ಸ್ ಕಾಲ್ಡ್ ಅಸ್ ಗಮ್ಸ್. ಗಮ್ ಅಂದ್ರೆ ಹಲ್ಲಿನ ಸುತ್ತಿರುವಂತಹ ಒಂದು ಸಾಫ್ಟ್ ಟಿಶ್ಯೂ, ಒಂದು ಪದರು. ಸೊ ಈ ಪದರಿಂದ ಮಾತ್ರ ಹಲ್ಲು ಸರಿಯಾಗಿ ಗಟ್ಟಿಯಾಗಿ ಕುಳಿತುಕೊಂಡಿರುವಂತಹ ಒಂದು ಸಿಚುವೇಶನ್ ಅನ್ನು ನೋಡ್ತೀವಿ. ಸೊ ಇದೇನಾದ್ರೂ ಇನ್ಫ್ಲಮೇಷನ್ ಆಯ್ತು, ಗಮ್ ಏನಾದ್ರೂ ಇನ್ಫ್ಲಮೇಷನ್ ಆಯ್ತು, ಗಮ್ ಇನ್ಫ್ಲಮೇಷನ್ ಅಂದ್ರೆ ಗಮ್ ಕೆಂಪಾಗಿ ಕಂಡು ಬರುತ್ತೆ, ಗಮ್ನಲ್ಲಿ ಏನಾದ್ರೂ ಊತ ಕಂಡು ಬರುತ್ತೆ, ಗಮ್ಮಿನಲ್ಲಿ ರಕ್ತಸ್ರಾವ, ಗಮ್ಮಿನಲ್ಲಿ ಒಂದು ರೀತಿಯ ಫಸ್ಟ್ ಡಿಸ್ಚಾರ್ಜ್ ಅಥವಾ ಏನಾದ್ರೂ ಕ್ಯೂ ಬರುವುದು. ಸೊ ಇವೆಲ್ಲ ಸಂಬಂಧಪಟ್ಟಂತ ಗಮ್ಮಿಗೆ ಸಂಬಂಧಪಟ್ಟಂತ ರೋಗಗಳನ್ನ ಕಂಡಾಗ ನಾವು ಆ ಗಮ್ಮಿಗೆ ಒಂದು ವೀಕ್ನೆಸ್ ದೊರಕುವುದನ್ನ ಕಾಣ್ತೀವಿ. ಸೊ ಈ ವೀಕ್ನೆಸ್

0: ಹಲ್ಲುಗಳು ಕೂಡ ವೀಕ್ ಆಗಿ ಅವು ಮುಂದೆ ಬಿದ್ದು ಹೋಗುವಂತ ಒಂದು ಪರಿಸ್ಥಿತಿ ಕೂಡ ಕಾಣಬಹುದು. ಸೊ ಹಾಗಾಗಿ ಈ ಜಿಂಜಿವೈಟಿಸ್ ತುಂಬಾ ಇಂಪಾರ್ಟೆಂಟ್ ಆದಂತ ರೋಲ್ ಪ್ಲೇ ಮಾಡುತ್ತೆ. ಹಾಗಾಗಿ ಆ ಸ್ಟೇಜ್ಗೆ ಹೋಗದ ಹಾಗೆ ನೀವು ಪ್ರತಿ 6 ತಿಂಗಳಿಗೆ ಒಮ್ಮೆ ದಂತ ವೈದ್ಯರನ್ನ ನೀವು ಭೇಟಿ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ.
1: ದೇಹದ ಆರೋಗ್ಯ, ಬಾಯಿ ಆರೋಗ್ಯ ಅಫ್ಕೋರ್ಸ್ ಲಿಂಕ್ ಇರುತ್ತೆ, ಆದರೆ ವೈದ್ಯರಾದ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಹೌದು, ದೇರ್ ಇಸ್ ಅ ಲಾಟ್ ಆಫ್ ಯುನೋ ಸ್ಟಡೀಸ್ ವಿಚ್ ಹ್ಯಾವ್ ಬೀನ್ ಡನ್. ಏನಪ್ಪಾ ಅಂತಂದ್ರೆ ಹಲ್ಲಿನ ಆರೋಗ್ಯ ಮತ್ತು ಹೃದಯದ ಆರೋಗ್ಯ, ಸೊ ದೇ ಆರ್ ಹ್ಯಾವಿಂಗ್ ಲಾಟ್ ಆಫ್ ಹ್ಯಾಂಡ್ ಆನ್ ಹ್ಯಾಂಡ್ ವಾಟ್ ಐ ವುಡ್ ಲೈಕ್ ಟು ಸೇ. ಆ ರೀತಿ ಒಂದು ರಿಲೇಷನ್ ಇರೋದ್ರಿಂದ ಬಾಯಿ ಆರೋಗ್ಯವನ್ನು ನಾವು ಸರಿಯಾಗಿ ಇಟ್ಕೋಬೇಕು. ಸೊ ಯಾಕಪ್ಪ ಇದು ಬಾಯಿ ಆರೋಗ್ಯನ ಸರಿಯಾಗಿ ಇಟ್ಕೋಬೇಕು ಅಂತಂದ್ರೆ, ಬಾಯಿಯಲ್ಲಿರುವಂತಹ ಆರ್ಗಾನಿಸಮ್ಸ್, ನಾವೇನು ನಾರ್ಮಲ್ ಕಮೆನ್ಸಾಲ್ಸ್ ಅಂತ ಹೇಳ್ತೀವಲ್ಲ, ಯಾವಾಗಾದ್ರೂ ಇವಕ್ಕೆ ಅಪಾರ್ಚುನಿಟಿ ಸಿಕ್ಕಾಗ ಅವು ರೋಗವಾಗಿ ಪರಿವರ್ತನೆಗೊಳ್ಳುತ್ತೆ. ಈಗ ಫಾರ್ ಎಕ್ಸಾಂಪಲ್, ನೀವು ಹಲ್ಲಿನಲ್ಲಿ ಊತ ಬಂತು, ಹಲ್ಲಿಗೆ ಸಂಬಂಧಪಟ್ಟಂತ ನೀವು ಟ್ರೀಟ್ಮೆಂಟ್ ಅನ್ನ ಸರಿಯಾಗಿ ತಗೊಳ್ಳಿಲ್ಲ ಅಂತಂದ್ರೆ, ದೇರ್ ಇಸ್ ಅ ಒನ್ ಸಿಚುವೇಶನ್ ವಿಚ್ ಇಸ್ ಕಾಲ್ಡ್ ಆಸ್ ಅನೆಕೋರೋಸಿಸ್. ಅನೆಕೋರೋಸಿಸ್ ಅಂದ್ರೆ ಬ್ಲಡ್ ವೆಸಲ್ ಮುಖಾಂತರ ಆರ್ಗಾನಿಸಮ್ಸ್, ಬ್ಯಾಕ್ಟೀರಿಯಾಗಳು ಅವು ಹೃದಯಕ್ಕೆ ತಲುಪಬಹುದು ಅಥವಾ ಮೆದುಳಿಗೆ ತಲುಪಬಹುದು, ಕಿಡ್ನಿಗೆ ತಲುಪಬಹುದು. ಸೊ ಹೀಗಾಗಿ ನಾವು ಬಾಯಿಯನ್ನ ಸ್ವಚ್ಛವಾಗಿ ಇಟ್ಕೋಬೇಕು. ಸೊ ಈ ರೀತಿ ನಮ್ಗೆ ಬ್ಯಾಕ್ಟೀರಿಯಾ ರಕ್ತ ಕಣದಲ್ಲಿ ಪಾಸ್ ಆಗುತ್ತಾ ಮೂವ್ ಆಗುತ್ತಾ ಅಂತ ನಮ್ಗೆ ಕಣ್ಣಿಗೆ ಕಂಡು ಬರೋದಿಲ್ಲ, ಬಟ್ ಇದು ಆಗುವಂತಹ ಸಾಧ್ಯತೆ ಇದೆ. ಇದರಿಂದ ಸಬ್ಅಕ್ಯೂಟ್ ಬ್ಯಾಕ್ಟೀರಿಯಲ್ ಎಂಡೋಕಾರ್ಡಿಟಿಸ್ ಅಂತ ಒಂದು ಹೃದಯಕ್ಕೆ ಸಂಬಂಧಪಟ್ಟಂತ ರೋಗವನ್ನ ಕೂಡ, ಅವ್ಯಸನವನ್ನ ಕೂಡ ಅವರು ಕಾಣಬಹುದು. ಇದಲ್ಲದೆ ಗರ್ಭಿಣಿ ಇರುವಂತಹ ಮಹಿಳೆ ಕೂಡ ಬಾಯಿ ಆರೋಗ್ಯದ ಬಗ್ಗೆ ಅವಳು ಹೆಚ್ಚಿಗೆ ಕಾಳಜಿ ತಗೊಳ್ಳಿಲ್ಲ ಅಂತಂದ್ರೆ, ಹುಟ್ಟುವ ಮಗು ತೂಕದಲ್ಲಿ ಕಡಿಮೆ ಇರುವಂತಹ ಒಂದು ವೇಟ್ ಇರುವಂತಹ ಬೇಬಿಯನ್ನ ಕೂಡ ಅವಳು ಪಡಿಬಹುದು. ಸೊ ಹಾಗಾಗಿ ಹಲ್ಲಿನ ಆರೋಗ್ಯ, ದಂತದ ಆರೋಗ್ಯ ಮತ್ತು ವಸಡಿನ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನ ನೀವು ಕಾಯ್ಕೋಬೇಕು ಅಂತ ಕೂಡ ನಾನು ಹೇಳ್ತೀನಿ.
1: ಬಾಯಿ ಆರೋಗ್ಯ ಬಗ್ಗೆ ನಾವು ಮಾತನಾಡುವಾಗ ಆಹಾರದ ಬಗ್ಗೆ ಖಂಡಿತ ಮಾತನಾಡಬೇಕು. ಆಹಾರದ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ಆಹಾರ ಸೇವನೆ, ಏಕೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಫಾಸ್ಟ್ ಪೇಸ್ ಲೈಫ್ ಆಗಿಬಿಟ್ಟಿದೆ. ಗಲ್ಪ್ ಮಾಡ್ತಾರೆ ಫುಡ್ ಅನ್ನ, ಚೂ ಮಾಡೋದಿಲ್ಲ. ಚೂ ಮಾಡುವ ಬೆನಿಫಿಟ್ಸ್ ಬಗ್ಗೆ?
0: ಹೌದು, ಆಹಾರವನ್ನ ಸೇವನೆ ಮಾಡ್ಬೇಕಂತಂದ್ರೆ ನೀವು ಬ್ಯಾಲೆನ್ಸ್ಡ್ ಡಯಟ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ಸೇವನೆ ಮಾಡ್ಬೇಕು. ಸೊ ಇದರಲ್ಲಿ ಪೌಷ್ಟಿಕಾಂಶತೆ ಇರುವಂತಹ, ಉತ್ತಮವಾದಂತಹ ಮಿನರಲ್ಸ್ ಇರುವಂತಹ ಆಹಾರವನ್ನ ನೀವು ಸೇವನೆ ಮಾಡ್ಬೇಕು. ಸೊ ಆಹಾರವನ್ನ ಸೇವನೆ ಮಾಡ್ಬೇಕಂತಂದ್ರೆ, ಸೊ ಈ ಬ್ಯಾಲೆನ್ಸ್ ಡೈಟ್ ಏನಂತ ಹೇಳ್ತೀನಲ್ಲ, ಸೊ ಇದರಲ್ಲಿ ಇರುವಂತಹ ಸಫಿಷಿಯಂಟ್ ಅಮೌಂಟ್ ಆದಂತಹ ಪೌಷ್ಟಿಕಾಂಶ ಇರುವಂತಹ ಖನಿಜಾಂಶ ಇರುವಂತಹ ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಬಿ, ಡಿ, ಇ ಎಲ್ಲ ಇರುವಂತಹ ಸತ್ವಗಳ ಇರುವಂತಹ ಆಹಾರವನ್ನ ನಾವು ಸೇವನೆ ಮಾಡಲೇಬೇಕು. ಸೊ ಹಿಂಗಾಗಿ ನಾವು ಹಲ್ಲಿಗೆ ಸಂಬಂಧಪಟ್ಟಂತ ರೋಗಗಳಿಂದ ಕೂಡ ನಾವು ಮುಕ್ತಿಯನ್ನ ಹೊಂದುವಂತ ಒಂದು ಪರಿಸ್ಥಿತಿಯನ್ನ ಕಾಣಬಹುದು. ಸೊ ಈಗ ಆಹಾರವನ್ನ ಸೇವಿದ ತಕ್ಷಣ ಫಸ್ಟ್ ಥಿಂಗ್ ಏನ್ ಮಾಡ್ತೀವಿ ನಾವು, ಹರಿಬರಿಯಲ್ಲಿದ್ದಾಗ ಅದನ್ನ ನುಂಗು ಬಿಡ್ತೀವಿ. ಸೊ ಅದನ್ನ ಮಾಡಬಾರ್ದು ಅಲ್ಲ. ಸೊ ನೀವು ಯು ಹ್ಯಾವ್ ಟು ಗಿವ್ ಸಮ್ ಸ್ಪೇಸ್, ಸಮ್ ಟೈಮ್ ಫಾರ್ ಯುವರ್ ಚೂಯಿಂಗ್. ಸೊ ದೇ ನಾರ್ಮಲಿ ದೇಸೆ 32 ಹಲ್ಲದ 32 ಸತಿ ನೀವು ಚೂ ಮಾಡಬೇಕು ಅಂತ ಹೇಳ್ತಾರೆ. ಸೊ ದಟ್ ಈಸ್ ಐಡಿಯಲಿ ಸ್ಪೀಕಿಂಗ್ ದಟ್ ಯು ಆರ್ ಸಪೋಸ್ ಟು ಚೂ ಇಟ್ ಫಾರ್ 32 times, ದೆನ್ ಯು ಹ್ಯಾವ್ ಟು ಸ್ವಾಲೋ. ಯಾಕಂದ್ರೆ ನಿಮ್ಮ ಡೈಜೆಷನ್ ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಓರಲ್ ಕ್ಯಾವಿಟಿ, ಬಾಯಿಯ ಮೂಲಕ ನಿಮ್ಮ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ಬಾಯಿಲಿರುವಂತಹ ಅನೇಕ ರೀತಿಯ ಎನ್ಝೈಮ್ಗಳು ಈ ಸ್ಟಾರ್ಚ್ ಅನ್ನುವಂತಹ ಪದಾರ್ಥಗಳನ್ನ ಡೈಜೆಷನ್ ಮಾಡೋಕೆ ಶುರು ಮಾಡೋದು ಬಾಯಿಯಿಂದ. ನೀವು ಬಾಯಿಯಿಂದ ಡೈಜೆಷನ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಗಲ್ಪ್ ಮಾಡಿದಾಗ ಅದು ಜಠರಕ್ಕೆ ಕೆಲಸವನ್ನ ಜಾಸ್ತಿ ಮಾಡುತ್ತೆ. ಸೊ ಡೈಜೆಷನ್ ವಾಟ್ ಸಪೋಸ್ ಟು ಬಿ ಹ್ಯಾಪನ್ ಇನ್ ದ ಓರಲ್ ಕ್ಯಾವಿಟಿ ಇಸ್ ನಾಟ್ ಹ್ಯಾಪನ್, ಇಟ್ ಹ್ಯಾಸ್ ಟು ಬಿ ಕ್ರಶ್ಡ್, ದ ಫುಡ್ ಹ್ಯಾಸ್ ಟು ಬಿ ಪ್ರಾಪರ್ಲಿ ಕ್ರಶ್ಡ್. ಅದು ಆಗಿಲ್ಲ ಅಂದ್ರೆ ಅದು ಜಠರಕ್ಕೆ ಒಂದು ರೀತಿ ಲೋಡ್ ಅನ್ನ ಕೊಡುತ್ತೆ ಅಂತ ಹೇಳ್ತೀನಿ.
1: ಬಹಳ ಮುಖ್ಯವಾದ ಈ ವಿಷಯ ಬಾಯಿ ಆರೋಗ್ಯ. ಅಂಡ್ ಯಾರಿಗಾದ್ರೂ ಏನಾದರೂ ಸಮಸ್ಯೆ, ಬಾಯಿ ಆರೋಗ್ಯದ ಸಮಸ್ಯೆ ಇದ್ದಾಗ ಆಹಾರ ಪದ್ಧತಿ ಹೇಗಿರಬೇಕು, ಅದ್ರ ಬಗ್ಗೆ ನೀವು ಆಲ್ರೆಡಿ ತಿಳಿಸಿದ್ರಿ, ಬ್ಯಾಲೆನ್ಸ್ ಡಯಟ್, ಇನ್ನೂ ಸ್ಪೆಸಿಫಿಕ್ ಆಗಿ ಏನಾದರೂ ಇದೆಯಾ ಫುಡ್ಸ್ ವಿಚ್ ಹೆಲ್ಪ್ ಬಾಯಿ ಆರೋಗ್ಯ?
0: ಹೌದು ಹೌದು, ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ನಾವು ಡೇ ಟು ಡೇ ಲೈಫಲ್ಲಿ ನೋಡ್ತೀವಿ, ಬಿಕಾಸ್ ಆಫ್ ವೆಸ್ಟರ್ನೈಸಿಂಗ್ ಹ್ಯಾಬಿಟ್ಸ್ ವಿ ಆರ್ ಕನ್ಸ್ಯೂಮಿಂಗ್ ಲಾಟ್ ಆಫ್ ರಿಫೈನ್ಡ್ ಡೈಟ್ಸ್. ಅದಕ್ಕಿಂತ ನಾವು ನಮ್ಮ ಫೈಬ್ರಸ್ ಇರುವಂತಹ ನಾರಿನಾಂಶ ಇರುವಂತಹ ಫುಡ್ಗಳನ್ನ ನಾವು ಉಪಯೋಗ ಮಾಡಬೇಕು. ಸೊ ಏನಪ್ಪಾ ಇದ್ರದ್ದು ಯೂಸ್ ಅಂತಂದ್ರೆ, ನಾರಿನಾಂಶ ಇರುವಂತಹ ಕ್ಯಾರೆಟ್ ಇರ್ಬೋದು, ಕುಕುಂಬರ್ ಇರ್ಬೋದು, ಆಪಲ್ ಇರ್ಬೋದು, ಇವುಗಳ ಸೇವನೆ ಮಾಡೋದ್ರಿಂದ ಹಲ್ಲಿನ ಮೇಲೆ ಕುಳಿತಿರುವಂತಹ ಕೊಳೆನ ಕೂಡ ತೆಗೆಯುವುದಲ್ಲದೆ ಅಲ್ಲಿರುವಂತಹ ಆರ್ಗಾನಿಸಮ್ಸ್ ಕೂಡ, ಈ ಲೋಡ್ ಅನ್ನ ಕೂಡ ಇದು ಕಡಿಮೆ ಮಾಡುತ್ತೆ ಅಂತ ಹೇಳ್ತೇನೆ. ಹೀಗಾಗಿ ನಾವು ಫೈಬ್ರಸ್, ನಾರಿನಾಂಶ ಇರುವಂತಹ ಫೈಬ್ರಸ್ ಫುಡ್ಸ್ ಅನ್ನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಬಾಯಿ ಆರೋಗ್ಯ ಕೂಡ ಸ್ಟ್ರಾಂಗ್ ಆಗಿರೋದಲ್ಲದೆ ಹಲ್ಲುಗಳು ಕೂಡ ಒಂದು ರೀತಿ ಎಕ್ಸಸೈಸ್ ಕೂಡ ಆಗುತ್ತೆ ಹಲ್ಲುಗಳಿಗೆ. ಸೊ ಬಿಕಾಸ್ ಈವನ್ ದೋ ಇಟ್ ಲುಕ್ಸ್ ಲೈಕ್ ಫಿಕ್ಸ್ಡ್ ಇನ್ ದ ಓರಲ್ ಕ್ಯಾವಿಟಿ, ದೇರ್ ಇಸ್ ಸಮ್ ಅಮೌಂಟ್ ಆಫ್ ಮೂವ್ಮೆಂಟ್ ವಿಚ್ ಇಸ್ ಹ್ಯಾಪ್ನಿಂಗ್ ವೆನ್ ವಿ ಆರ್ ಕನ್ಸ್ಯೂಮಿಂಗ್ ಆರ್ ಫುಡ್. ಸೊ ಐಡಿಯಲಿ ದೇ ಸೇ ಲೈಕ್ ವೆನ್ ಯು ಆರ್ ಬೈಟಿಂಗ್ ಎನಿ ಕೈಂಡ್ ಆಫ್ ಅ ಫುಡ್ ಫ್ರಮ್ ದ ಫ್ರಂಟ್ ಟೀತ್, ಅ ಲೋಡ್ ಅಪ್ ಟು 80 kgs ಆ ಬಿನ್ ಪುಟ್, ಆ್ಯಂಡ್ ವೆನ್ ಯು ಆರ್ ಈಟಿಂಗ್ ಫ್ರಮ್ ದ ಮೋಲರ್ ಟೀತ್ ಅಪ್ ಟು 100 kgs ಆಫ್ ವೇಟ್ ಹ್ಯಾಸ್ ಬಿನ್ ಪುಟ್. ಸೊ ಹೀಗಾಗಿ ಇಷ್ಟೊಂದು ಕ್ರಶ್ ಮಾಡುವಂಥ ವೇಟ್ ಇರುವಂಥ ಒಂದು ಪರಿಸ್ಥಿತಿ ಇರುವಾಗ ನಾವು ಹಲ್ಲುಗಳ ಬಗ್ಗೆ ತುಂಬ ಕಾಳಜಿ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ.
1: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಬಾಯಿ ಆರೋಗ್ಯ ಕುರಿತು ವಿವರವಾದ ಮಾಹಿತಿಯನ್ನ ಕೊಟ್ಟರು ಕಾರ್ಯಕ್ರಮದ ಅತಿಥಿ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಜಾತಾ ಬಾಯಿಹಟ್ಟಿಯವರು. ಮೇಡಮ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ, ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಪ್ಲೀಸ್.
0: ಆಸ್ ಐ ಟೋಲ್ಡ್ ಬಿಫೋರ್, ನಮ್ಮ ದೇಶದಲ್ಲಿರುವಂತಹ ಸುಮಾರು 256 million ಜನ ಯುವಕರೇನಿದ್ದಾರೆ

0: ಅವರು ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ವಿಷಯ. ಸೊ ಆ ಯುವಕರು ಯಾವುದೇ ರೀತಿ ವ್ಯಸನಕ್ಕೆ ಹೋಗಬಾರ್ದು, ದಟ್ ಇಸ್ ಮೈ ಮೇನ್ ಮೋಟೋ ಅಲ್ಲ. ಸೊ ಆ ಒಂದು ಮೋಟೋದಿಂದ ಇವತ್ತಿನ ದಿವಸ ನಾನು ಬಂದಿರೋ ಉದ್ದೇಶನೂ ಅದೇ. ಮೆಸೇಜ್ ಏನ್ ಕೊಡ್ತೀನಿಪ್ಪ ಅಂತಂದ್ರೆ, ಅವರು ಯಾವುದೇ ರೀತಿಯ ಒಂದು ತಿನ್ನುವ ಅಥವಾ ಸೇದುವಂತಹ ತಂಬಾಕಿನ ಹ್ಯಾಬಿಟ್ ಗೆ ಹೋಗಬಾರ್ದು ಅಂತ ನನ್ನ ಆಸೆ. ಸೊ ಹಾಗಾಗಿ ಇದರಿಂದ ದೇಹ ಮಾತ್ರ ಅಲ್ಲ, ಬಾಯಿ ಮಾತ್ರ ಅಲ್ಲ, ದೇಹದ ಆರೋಗ್ಯವನ್ನು ಕೂಡ ಅವರಿಗೆ ಕಾಪಾಡೋಕೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಾನು ಈ ಸಂದೇಶವನ್ನು ಕೊಡೋಕೆ ಇಚ್ಛಪಡ್ತೀನಿ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
0: ಧನ್ಯವಾದಗಳು.
1: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಅಡುಗೆ ಅರಮನೆ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ಇಂದಿನ ನಮ್ಮ ಅಡುಗೆ ಅರಮನೆಯಲ್ಲಿ ನಮ್ಮೊಂದಿಗಿದ್ದಾರೆ ಮತ್ತೊಮ್ಮೆ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿ ಅವರು. ನಮ್ರತಾ, ಮತ್ತೊಮ್ಮೆ ವೇಣುಧ್ವನಿ ಅಡುಗೆ ಅರಮನೆಗೆ ತಮಗೆ ಪ್ರೀತಿಯ ಸ್ವಾಗತ. ಅಂದ್ರೆ ನಮ್ರತಾ, ನೀವು ಏನಾಗುತ್ತೆ ಅಂದ್ರೆ ಪ್ರತಿ ಸಲವೂ ಬಂದಾಗ ಒಂದು ಡಿಫ್ರೆಂಟ್ ಆದಂತಹ ರುಚಿಕರವಾದಂತಹ ರೆಸಿಪಿಗಳನ್ನ ನಮಗಾಗಿ ತರ್ತೀರಾ. ನಾವು ಅನ್ಕೊಳ್ತಿರ್ತೀವಿ, ನಾವಾಗ್ಲಿ ನಮ್ಮ ಕೇಳುಗರು, ಇವತ್ತು ಏನ್ ಹೇಳ್ಕೊಡ್ಬಹುದು ನಮ್ರತಾ ಅವರು ಅನ್ನುವಂತ ಒಂದು ಕುತೂಹಲ ನಮ್ಗೆ. ಏನ್ ಹೇಳ್ಕೊಡ್ತೀರಾ ನಮ್ರತಾ ಇವತ್ತು?
1: ನಮಸ್ಕಾರ ಅನುಪಮ ಅವರೇ, ನಾನಿವತ್ತು ಹೆಲ್ದಿ ಆಗಿರುವಂತ ಸೂಪ್ ರೆಸಿಪಿಗಳನ್ನ ಹೇಳಲು ಬಂದಿದ್ದೇನೆ ರೀ. ಇದನ್ನ ಡಯಟ್ ಮಾಡುವವರು ತಗೋಬಹುದು, ಹಾಗೇನೆ ಅವರ ಜೊತೆ ಮನೆಗಿರುವವರು ತಗೋಬಹುದು. ಇದು ಅಂದ್ರೆ ಡಯಟ್ ಊಟ ಅಂದ್ರೆ ಎಲ್ಲರಿಗೂ ಒಂದ್ ಸ್ವಲ್ಪ ಬೋರ್ ಆಗುತ್ತಲ್ಲ, ಆತರ ಇಲ್ಲ. ಇದು ಬಾಯಗನು ರುಚಿ ಕೊಡ್ತೈತಿ ಮತ್ತ ಹೆಲ್ದಿನೂ ಆಗಿರುತ್ತೆ ರೀ. ನಾನು ಮೊದಲೇದಾಗಿ ಹೇಳ್ತೀನಿ,
0: ಇದು ಅಂದ್ರೆ ಡಯಟ್ ಮಾಡೋರಷ್ಟೇ ಅಲ್ಲ, ಮಕ್ಕಳಿಂದ ಹಿಡಿದು ದೊಡ್ಡವರವ್ರಿಗೆ ಯಾರು ಬೇಕಾದ್ರು ಮನೆಯಲ್ಲಿ ಉಳಿದವ್ರು ಈಗ ಡಯಟ್ ಜೊತೆಗೆ ಇನ್ನು ಸ್ವಲ್ಪ ಮಾಡಿದ್ರೆ ಉಳಿದವರು
1: ಕುಡಿಬಹುದ್ರಿ. ಯಾಕಂದ್ರೆ ಇದು ಬಹಳ ಟೇಸ್ಟಿ ಇರುತ್ತೆ ಅಲ್ರಿ, ಎಲ್ಲರಿಗೂ ಇಷ್ಟ ಆಗುವಂತ ರೆಸಿಪಿ ರೀ ಇದೆ. ಮತ್ತ ಈಸಿ ಆಗಿ ಮಾರ್ಕೆಟ್ ಅಲ್ಲಿ ಎಲ್ಲ ಸಿಗುವಂತ ತರಕಾರಿ, ಮನೆಯಲ್ಲಿ ಇರುವಂತದನ್ನ ಬೇಳೆ ಈ ತರ ಎಲ್ಲ ಯೂಸ್ ಮಾಡಿ ಮಾಡಬಹುದಂತ ರೆಸಿಪಿ, ಸೂಪ್ ರೆಸಿಪಿಗಳು ರೀ ಇವ.
0: ಹಂಗಿದ್ರೆ ಇವತ್ತು ಯಾವ ಸೂಪ್ ಗಳನ್ನ ನಮ್ಗೆ ಹೇಳ್ಕೊಡ್ತೀರಾ? ಯಾಕಂದ್ರೆ ಇವಾಗ ವೆದರು ಹಾಗೆ ಇದೆ, ಮಳೆಗಾಲ ಇದೆ, ಮಳೆಗಾಲಕ್ಕೆ ಈ ಒಂದು ವೆದರ್ಗೆ ಸೂಟ್ ಆಗುವಂತ.
1: ನೋಡಿ, ಇದನ್ನ ಮಳೆಗಾಲಕ್ಕನೆ ಕುಡಿಬೇಕಂತ ಏನು ಇಲ್ಲ, ನೀವು 12 ತಿಂಗಳು ಯಾವಾಗ ಬೇಕಾದಾಗ ಮಾಡ್ಕೊಂಡ್ ಕುಡಿಬಹುದು. ಇದು ನೀವು ಬ್ರೇಕ್ಫಾಸ್ಟ್ ಕನ್ನು ಮಾಡ್ಕೊಂಡ್ ಕುಡಿಬಹುದು, ಮತ್ತೆ ಲಂಚ್ ಮತ್ತೆ ಡಿನ್ನರ್ ಯಾವಾಗ ಬೇಕಾವಾಗ ನೀವು ಮಾಡ್ಕೊಂಡ್ ಕುಡಿಬಹುದಾದ ಸೂಪ್ ರೆಸಿಪಿಗಳು ರೀ ಇವು. ಮತ್ತೆ ಈಸಿ ಆಗಿ ಎಲ್ಲಾರು ಅಂದ್ರೆ ಈಗ ಅಡಿಗೆ ಮಾಡಕ್ ಬೇಜಾರ್ ಪಟ್ಕೊಳ್ಳುವಂತ ವ್ಯಕ್ತಿಗಳನ್ನು ಇದನ್ನ ಮಾಡ್ಕೊಂಡ್ ಕುಡಿಬಹುದು, ಮತ್ತೆ ಹೆಲ್ದಿಯಾಗಿನೂ ಇರುತ್ತೆ ಅಲ್ರಿ.
0: ಹಂಗಿದ್ರೆ ಯಾವ ರೆಸಿಪಿನ ಹೇಳ್ಕೊಡ್ತೀರಾ?
1: ಮೊದಲೇದಾಗಿ ನಾನು ಕಾರ್ನ್ ಸೂಪ್ ಮಾಡೋದನ್ನ ಹೇಳ್ತೀನಿ. ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳು ಸ್ವೀಟ್ ಕಾರ್ನ್. ಈಗಂತೂ 12 ತಿಂಗಳು ಸ್ವೀಟ್ ಕಾರ್ನ್ ಸಿಗುತ್ತಲ್ರಿ, ಸ್ವೀಟ್ ಕಾರ್ನ್ ಒಂದು 3-4. ನಿಮಗೆ ಎಷ್ಟು ಬೇಕಷ್ಟು ಮಾಡ್ಕೊಬಂದು ಕುಡಿಬಹುದು ಇದನ್ನ. ಅಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಆ ಪ್ರಕಾರ ನೀವು ಸ್ವೀಟ್ ಕಾರ್ನ್ ತಗೊಂಡು ಮಾಡ್ಕೋಬಹುದು. ನಾನು ಇವಾಗ 3 ಸ್ವೀಟ್ ಕಾರ್ನ್ ತಗೊಂಡು ಮಾಡುವಂತ ರೆಸಿಪಿ ಹೇಳ್ತೇನೆ.
0: ಅಂದ್ರೆ ಎಷ್ಟು ಜನ ಕುಡಿಬಹುದು?
1: 3 ಸ್ವೀಟ್ ಕಾರ್ನ್ ತಗೊಂಡ್ರೆ ಒಂದು 4 ಜನ ಕುಡಿಬಹುದು ರೀ, ಒಂದ್ 4 ಕಪ್ ಆಗುತ್ತೆ ರೀ ಇದು ಸೂಪ್ ಬೌಲ್. ಸ್ವೀಟ್ ಕಾರ್ನ್ 3, ಆಮೇಲೆ ಇದಕ್ಕೊಂದು 1/2 ಲೀಟರ್ ಹಾಲು ಬೇಕಾಗುತ್ತೆ ರೀ, ಹಾಲಂತೂ ಕಂಪಲ್ಸರಿ ಬೇಕು. ಮತ್ತೆ ಬೆಳ್ಳುಳ್ಳಿ, ಮೆಣಸಿನ್ಕಾಳು ಪುಡಿ, ಕಾಳುಮೆಣಸದ್ದು, ಉಪ್ಪು ಬೇಕು ರುಚಿಗೆ ತಕ್ಕಷ್ಟು, ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಯಾವ್ದಾದ್ರು ನಡೀತೆ ರೀ. ಆಮೇಲೆ ಒಂದು ಈರುಳ್ಳಿ ಬೇಕ್ರಿ, ಏಕದಮ್ ಚಿಕ್ಕದಾಗಿ ಕಟ್ ಮಾಡಿದಂತ, ಒಂದ್ 1/2 ಈರುಳ್ಳಿ ಆದ್ರೆ ಸಾಕು. ಬೆಳ್ಳುಳ್ಳಿ ಎಸುಳುಗಳನ್ನು 7 ಎಸುಳು, ಅದು ಕ್ಲೀನ್ ಆಗಿ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ಬೇಕ್ರಿ. ಅದನ್ನ ಇದನ್ನ ಮಾಡುವ ವಿಧಾನ ಹೇಳ್ತೀನಿ. ಸ್ವೀಟ್ ಕಾರ್ನ ಬೇಯಿಸ್ಕೋಬೇಕ್ರಿ ಉಗಿದ್ಮೇಲೆ, ಅದನ್ನೆಲ್ಲ ನೀಟಾಗಿ ಅದನ್ನೆಲ್ಲ ತಕ್ಕೊಂಡು ತೆನೆಯಿಂದ ತಕ್ಕೊಂಡು
0: ಕಾಳು
1: ತಕ್ಕೊಂಡು,
0: ಈಗ ತೆನೆ ನಾವು ಬೇಯಿಸ್ತೀವಲ್ಲ ಆ ತರ ಬೇಯಿಸ,
1: ತೆನೆ ಬೇಯಿಸಿದ್ರು ನಡೆಯುತ್ತೆ, ಆದ್ರೆ ತಕ್ಕೊಂಡು ಬೇಯಿಸಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಲ್ರಿ. ಇದು 2 ನಿಮಿಷನಲ್ಲಿ ಬೇಯ್ತೈತ್ರಿ. ನೀರು ಕುದಿಯಾಕಿಡೋದು ಅದ್ರೊಳಗ, ಅಂದ್ರೆ ಉಪ್ಪದು ಏನು ಹಾಕ್ಬಾರ್ದು, ಹಾಗೇನೆ ಬೇಯಿಸ್ಕೊಂಡು ತಕ್ಕೋಬೇಕ್ರಿ. ಇದನ್ನ ತಕ್ಕೊಂಡು ಆಮೇಲೆ ಇದನ್ನ ಗ್ರೈಂಡರ್ ಮಾಡ್ಬೇಕಾಗುತ್ತೆ ರೀ, ಫೈನ್ ಪೇಸ್ಟ್ ಮಾಡ್ಬೇಕು. ಇದನ್ನ ನೀರ್ ಹಾಕಿ ಹಾಕಿ ಗ್ರೈಂಡರ್ ಮಾಡ್ಬೇಕು ಇದನ್ನ.
0: ಕುದಿಸಿದ ಕಾರಣ
1: ಒಂದ್ 2 ನಿಮಿಷ ಕುದಿಸ್ಬೇಕ್ರಿ, ಬಾಳನು ಓವರ್ ಕುಕ್ ಆಗ್ಬಾರ್ದ. ಮಾಡಿ ಆಮೇಲೆ ಅದನ್ನ ನೀಟಾಗಿ ಫೈನ್ ಆಗಿ ಗ್ರೈಂಡರ್ ಮಾಡ್ಕೋಬೇಕು. ಮಾಡಿ ಇದನ್ನ ಒಂದು ಶೋಧಿಸ್ಕೋಬೇಕ್ರಿ, ಒಂದ್ ಇದ್ರೊಳಗ ಒಂದ್ ಜರಡಿಯಲ್ಲಿ ಶೋಧಿಸ್ಕೋಬೇಕು, ಅದು ನೀರ್ ಹಾಕಿ ಹಾಕಿನ ಶೋಧಿಸ್ಕೋಬೇಕ್ರಿ. ಅದೇನ ಅದ್ರದ ಹಾಲಿನ ತರ ಅದ್ರದ ಎಲ್ಲ ಇದನ್ ಬರುತ್ತೆ ರೀ,
0: ಅದೆಲ್ಲ
1: ರಸ ಎಲ್ಲ ತೆಳಗಡೆ ಬರುತ್ತೆ ರೀ. ಆಮೇಲೆ ಅದ ಕಾರ್ನ್ ಅದು ಅದು ಇದು ಇರುತ್ತಲ್ಲ ಸಿಪ್ಪೆ ತರ, ಅದೆಲ್ಲ ಚಟ್ಟ ಅಂತಾರಲ್ಲ, ಅದೆಲ್ಲ ಮೇಲ್ಗಡೆ ಬರುತ್ತೆ ರೀ, ಅದನ್ನೆಲ್ಲ ಚಲ್ ಬಿಡೋದು, ಅದೇನು ಯೂಸ್ ಇಲ್ಲ. ಆಮೇಲೆ ಈ ಕಡೆ ಅದನ್ನೆಲ್ಲ ಸೂಚಿಸ್ಕೊಂಡಿದ್ದು ಇದಿರುತ್ತಲ್ಲ ಅದನ್ನ ಗ್ಯಾಸ್ ಆನ್ ಮಾಡಿ ಕುದಿಯಾಕಿಡ್ಬೇಕಾಗುತ್ತೆ ರೀ. ಅದನ್ನ ಕುದಿಯಾಕಿಟ್ಟ ತಕ್ಷಣ ಹಾಲು ಇರುತ್ತಲ್ಲ ಒಂದ್ 1/2 ಲೀಟರ್ ಹಾಲು, ಇದನ್ನ ಮೊದ್ಲೇ ನಾವು ಕಾಯಿಸಿ ಆರಿಸಿ ತಕ್ಕೊಂಡಿರ್ಬೇಕ್ರಿ. ನಿಮಗೆ ಕೆನೆ ಬೇಕಾದ್ರೆ ಕೆನೆ ಇಟ್ಕೋಬಹುದು, ಬೇಡ ಅನ್ನೋರು ಕೆನೆ ತಕ್ಕೋಬಹುದು. ಆ ಹಾಲ ಕುದಿಸಿ ಆರಿಸಿದ ಹಾಲನ್ನ ಇದು ಕಾರ್ನ್ ರಸ ಇರುತ್ತಲ್ಲ ಅದ್ರೊಳಗೆ ಮಿಕ್ಸ್ ಮಾಡ್ಬೇಕ್ರಿ.
0: ಅಂದ್ರೆ ಕುದಿಬೇಕಾದ್ರೆ ಅಥವಾ ಮುಂಚೆನೆ?
1: ಇಲ್ಲ, ಕುದಿಯುವಾಗನ.
0: ಒಂದು ಕುದಿ ಬಂತು ಅಂದಾಗ
1: ಎಲ್ಲ ಹಾಲು ಸೇರಿಸ್ಬೇಕ್ರಿ, ಕುದಿ ಸಾರಿಸಿದ ಹಾಲನ್ನ. ಆಮೇಲೆ ಅದನ್ನ ಒಂದ್ 5 ನಿಮಿಷ ಕುದಿಸ್ಬೇಕಾಗುತ್ತೆ ರೀ. ಕುದಿಯುವಾಗನ ಇದನ್ನ ಹಾಕ್ಬೇಕು, ಕಾಳುಮೆಣಸಿನ ಪುಡಿ ಹಾಕ್ಬೇಕು. ಉಪ್ಪು ಹಾಕ್ಬಾರ್ದು ಯಾವ್ದೇ ಕಾರಣಕ್ಕೂ, ಎಂಡಿಗೆ ಉಪ್ಪು ಹಾಕ್ಬೇಕಾಗುತ್ತೆ ರೀ. ಅಂದ್ರೆ ಹಾಲಿನಲ್ಲಿ ಉಪ್ಪು ಹಾಕಿದ್ರೆ ಅದು ಒಡೆದ್ ಬಿಡುತ್ತೆ, ಚಾನ್ಸಸ್ ಬಹಳ ಇರುತ್ತಲ್ರಿ. ಅದಕ್ಕೆ ಉಪ್ಪು ಹಾಕ್ಬಾರ್ದು, ಕಾಳುಮೆಣಸಿನ ಪುಡಿ ಹಾಕ್ಬೇಕು. ಹಾಕಿ ಕುದಿಸ್ಬೇಕು. ಈ ಕಡೆ ಒಂದು ಒಗ್ಗರಣೆ ಪಾತ್ರೆಗೆ ಒಂದು 1/4 ಚಮಚ ಬೆಣ್ಣೆ ಅಥವಾ ತುಪ್ಪ, 1/4 ಚಮಚಕ್ಕಿಂತ ಕಮ್ಮಿ ಹಾಕ್ಬೋದು. ಹಾಕಿ ಅದಕ್ಕೆ ಕಟ್ ಮಾಡಿದ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಒಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವವರೆಗೂ ಅದನ್ನ ಹುರ್ಕೋಬೇಕು. ಹುರಿದಾದ ತಕ್ಷಣ ಇದು ಕುದಿಯೋ ಸೂಪ್ಗೆ ಇದನ್ನೆಲ್ಲ ಹಾಕ್ಬೇಕು. ಹಾಕಿ ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿ ಬಿಸಿ ಬಿಸಿನೇ ಅದೇ ಇದು ಆಫ್ ಮಾಡಿ, ಆಫ್ ಮಾಡಿದ ತಕ್ಷಣ ಉಪ್ಪು ಹಾಕ್ಬೇಕ್ರಿ. ಮೊದಲೇ ಹಾಕ್ಬಾರ್ದು, ಉಪ್ಪು ಹಾಕಿ ಚೆನ್ನಾಗಿ ತಿರುವಿ ಕುಡಿಯಲು ಕೊಡ್ಬೋದ್ರಿ. ಈಸಿ ಇದೆ ಅಲ್ರಿ?
0: ತುಂಬಾ ಈಸಿ ಇದೆ ಖಂಡಿತ.
1: ಮತ್ತೆ ಬಹಳ ಟೇಸ್ಟಿ ರೀ, ಯಾವಾಗೂ ನೀವು ಮಾಡ್ಕೊಂಡು ಕುಡಿಬಹುದು.
0: ಖಂಡಿತ ರೀ ನಮ್ರತ, ನಾವು ಹಂಗೇನೆ ನಮ್ ಕೇಳುಗರು ಮಾಡ್ತೀವಿ, ಹೇಗ್ ಬಂತು ಅಂತ ನಿಮ್ಗೆ ನಾವು ಖಂಡಿತ
1: ತಿಳಿಸ್ತೀವಿ.
0: ಸ್ನೇಹಿತರೆ, ನೀವು ಕೂಡ ಮಾಡಿ ಹೇಗ್ ಬಂತು ಅಂತ ನೀವು ನಮ್ಗೆ ತಿಳಿಸಿ. ನಮ್ಗೆ ತಿಳಿಸಬಹುದಾದಂತಹ ದೂರವಾಣಿ ಸಂಖ್ಯೆ 9019904904. ಈಗ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ.
2: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ವೇಣುಧ್ವನಿ ಕೇಳಿಯವರ ಕನಸು, ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಯಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ, ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ.

0: ನಾನು ಧಾರವಾಡದಲ್ಲಿದ್ದೆ. ಆಕಾಶವಾಣಿ ಧಾರವಾಡ ಅಂತಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತದೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಗಿಳಿಬಿಂಡು ಅನ್ನುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಆ ಕಾರ್ಯಕ್ರಮವನ್ನು ನಾನು ಪ್ರತಿ ಯಾವಾಗ ಆಗ್ತದೋ ಕೇಳ್ತಾ ಇದ್ದೆ. ಇಬ್ಬರು ಕ್ಯಾರೆಕ್ಟರ್ಸ್, ಅಕ್ಕಮ್ಮ ಮತ್ತು ಸಣ್ಣಕ್ಕ ಅಂತಕ್ಕಂಥ, ಭಾಳ ನಮ್ಮ ಮನಸ್ಸಿನ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನನಗೆ ಜ್ಞಾಪಕ ಇದೆ, ನಮ್ಮ ಆಕಾಶವಾಣಿಯವರು ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂಥೇಳಿ ಕಳಿಸಿದರು. ಅದು ಎಳ್ಳು ಹಬ್ಬದ ದಿನಕ್ಕೋಸ್ಕರವಾಗಿ, ಅಂದರೆ ಮಕರ ಸಂಕ್ರಾಂತಿಗೋಸ್ಕರ ಅವಾಗ ನಾವೊಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಮೇಲೆ ಅಲ್ಲೊಂದು ಹಾಡು ಬೇರೆ ಹಾಡಿದ್ವಿ. ನನಗೆ ಆ ಹಾಡಿನ ಸಾಲುಗಳು ಸಹಿತ ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತುವಿರಲಿ, ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳ್ತೀವಿ. ಅದು ಇವತ್ತುವರೆಗೂ ನನಗೆ ನಾವು ಅದು ಆಕಾಶವಾಣಿಯಲ್ಲಿ, ಈ ಆಕಾಶವಾಣಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುದ್ದಿ ಇರ್ತದೆ. ಅದ್ರ ಮರುದಿನ ನಮಗೆ ಸಾಲಿ ಇತ್ತು. ಸಾಲಿ ಹೋದಾಗ ನಾವೆಲ್ಲ ಹೀರೋ ಆಗ್ಬಿಟ್ಟಿದ್ವಿ. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೆ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ ಕೇಲಿ ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ ಧ್ವನಿ ಇಲ್ಲದೇ ಇರ್ತಕ್ಕಂಥವರಿಗೆ ಧ್ವನಿಯನ್ನು ಆಗಿರ್ತಕ್ಕಂಥದ್ದು ಕೇಲಿ ಸೊಸೈಟಿ ಅಂತ. ನಾನು ಇವತ್ತು ಕೇಲಿ ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡಿಕೊಂಡೆ. ಕೇಲಿ ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆಯವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೆ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂಥ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದರೂ ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು ಕೇಲಿ ಸೊಸೈಟಿ ಆಗಿದೆ. ಹಾಗಾಗಿ ಕೇಲಿ ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಬಹಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಅಡುಗೆ ಅರಮನೆ ಕಾರ್ಯಕ್ರಮವನ್ನ ನಿಮ್ಮ ಕೇಳಿ ವೇಣುಧ್ವನಿಯಲ್ಲಿ. ನಮ್ಮ ಇಂದಿನ ಅಡುಗೆ ಅರಮನೆಯಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿ ಅವರು. ಮೇಡಮ್, ನೆಕ್ಸ್ಟ್ ಯಾವ ರೆಸಿಪಿಯನ್ನ ಹೇಳ್ಕೊಡ್ತೀರಾ?
1: ಹಾ ಅನುಪಮ ಅವರೇ, ನೆಕ್ಸ್ಟ್ ಕುಂಬಳಕಾಯಿ ಸೂಪ್ ಮಾಡೋದನ್ನ ಹೇಳ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ಕುಂಬಳಕಾಯಿ ಈಗಂತೂ ಎಲ್ಲ ಕಡೆ ಸಿಗುತ್ತೆ ರೀ, ಕುಂಬಳಕಾಯಿ ಯಾವಾಗೂ ಸಿಗುತ್ತೆ, ಸೀಸನ್ ಅಂತ ಇರೋದಿಲ್ಲ, ಎನಿ ಟೈಮ್ ಸಿಗುತ್ತೆ ರೀ. ಕುಂಬಳಕಾಯಿ ಹೋಳುಗಳು ಅಂದರೆ ಅದರ ಸಿಪ್ಪೆ ಎಲ್ಲ ಕ್ಲೀನಾಗಿ ತೊಳೆದು ಸಿಪ್ಪೆ ತೆಗೆದು ಅದರ ಹೋಳುಗಳು 1 ಕಪ್ಪು. ಆಮೇಲೆ ಟೊಮ್ಯಾಟೊ 1 ಬೇಕಾಗುತ್ತೆ ಇದಕ್ಕೆ. ಆಮೇಲೆ ಹೆಸರುಬೇಳೆ ಬೇಕು. ಇದನ್ನು ನೆನೆಸೋದು ಏನೂ ಬೇಡ, ಕ್ಲೀನಾಗಿ ತೊಳೆದು ತೊಗೊಂಡ್ರೆ ಸಾಕು ಹೆಸರುಬೇಳೆ, 1/2 ಸ್ಪೂನ್ ಅಷ್ಟೇ ಸಾಕು. ಆಮೇಲೆ ಈರುಳ್ಳಿ 1 ಬೇಕ್ರಿ. ಉಪ್ಪು ಬೇಕು ರುಚಿಗೆ ತಕ್ಕಷ್ಟು. ಇದಕ್ಕೂ ಕಾಳುಮೆಣಸಿನ ಪುಡಿನೂ ಬೇಕು. ಆಮೇಲೆ ಕುಂಬಳ ಬೀಜ, ಪಂಪ್ಕಿನ್ ಸೀಡ್ಸ್ ಅಂತಾರಲ್ಲ, ಅದು ಬೇಕು. ಆಮೇಲೆ ಇದಕ್ಕೆ ಒಂದೇ ಒಂದು ಹಸಿಮೆಣಸಿನಕಾಯಿ, ಖಾರ ತಿನ್ನೋರಿದ್ರೆ, ಇಲ್ಲಾಂದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು.
0: ಕಾಳುಮೆಣಸಿನ ಪೌಡರ್
1: ಸಾಕಾಗುತ್ತೆ. ಇನ್ನ ಸ್ವಲ್ಪ ಬಾಯಿಗೆ ಸ್ಪೈಸಿ ಜಾಸ್ತಿ ಬೇಕಾದ್ರೆ ಇದನ್ನ ಮೆಣಸಿನ್ಕಾಯಿ ಹಾಕೋಬಹುದು. ಬೆಳ್ಳುಳ್ಳಿ ಬೇಕು. ಆಮೇಲೆ ಇದಕ್ಕೆ ಹಾಲಿನ ಮೇಲಿನ ಕೆನೆ, ಇದು ಕಂಪ್ಲೀಟ್ಲಿ ಆಪ್ಷನಲ್, ಟೇಸ್ಟ್ ಜಾಸ್ತಿ ಬೇಕನ್ನೋರು ಇದನ್ನ ಹಾಕೋಬಹುದು ಮೇಲ್ಗಡೆ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಕೊತ್ತಂಬರಿ ಕಡ್ಡಿ ಇರುತ್ತಲ್ಲ,

0: ಕೊತ್ತಂಬರಿ ಹಾಕಬಾರ್ದು, ಅದ್ರದ್ದು ಕಡ್ಡಿ ಸಾಫ್ಟ್ ಕಡ್ಡಿ ಅಷ್ಟೇ ಹಾಕಬೇಕು. ಇನ್ನು ಇದನ್ನು ಮಾಡುವ ವಿಧಾನ ಹೇಳ್ತೀನಿ. ಮೊದಲಿಗೆ ಒಂದು ಕುಕ್ಕರ್ನಾಗ್ರಿ ಕುಂಬಳಕಾಯಿ ಹೋಳು ಹಾಕಬೇಕು, ಆಮೇಲೆ ಒಂದು ಟೊಮೆಟೊ ಹೇಳಿದ್ನಲ್ಲ ಅದನ್ನು ನೀವು ಒಂದು 4 ಭಾಗ ಕಟ್ ಮಾಡಿ ಹಾಕಿದರೆ ಸಾಕು. ಆಮೇಲೆ ಈರುಳ್ಳಿನೂ ಅಷ್ಟೇ ಒಂದು 4 ಭಾಗ ಕಟ್ ಮಾಡಿ ಹಾಕೋದು. ಉಪ್ಪು ಹಾಕಬೇಕ್ರಿ ಇದು ಕುದಿಯುವಾಗ. ಆಮೇಲೆ ಇದು ಕೊತ್ತಂಬರಿ ಕಡ್ಡಿ ಹಾಕಬೇಕು. ಇದನ್ನು ಎಲ್ಲ ನೀರು ಹಾಕಿ ಇದನ್ನು ಚೆನ್ನಾಗಿ ಒಂದು ಕುಂಬಳಕಾಯಿ ಅಂತೂ ಬೇಗ ಕುದಿಯುತ್ತೆ ರೀ, ಹಾಗೆಯೇ ಟೊಮ್ಯಾಟೊನೂ ಬೇಗ ಕುದಿಯುತ್ತೆ, ಜಾಸ್ತಿ ಟೈಮ್ ಬೇಕಾಗೋದಿಲ್ಲ. ಇದನ್ನೆಲ್ಲ ಒಂದು 3 ವಿಜಲ್ ಹಾಕಿ ಒಂದು ಸ್ವಲ್ಪ ಸಿಮ್ಮಲ್ಲಿಟ್ಟು ಮತ್ತೆ ಅದು ಒಂದು ವಿಜಲ್ ಹಾಕಿ ಬಂದ್ ಮಾಡಿದ್ರೆ ಸಾಕು.
1: 4 ವಿಜಲ್ ಕುಂಬಳಕಾಯಿ ಮತ್ತೆ ಒಂದು ಟೊಮೆಟೊ ಹಣ್ಣು, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಕಡ್ಡಿ ಇಷ್ಟನ್ನು ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕಿ ಒಂದು 4 ವಿಜಲ್ ಹೊಡಿಸ್ಕೋಬೇಕು.
0: ಹೊಡಿಸ್ಕೋಬೇಕು ಅಷ್ಟೇ ರೀ. ಆಮೇಲೆ ಸಿಟಿ ಎಲ್ಲ ಬಿಟ್ಟ ತಕ್ಷಣ ಅದನ್ನು ತೆಗೆದು ಇದನ್ನೆಲ್ಲ ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ ಬ್ಲೆಂಡರ್ನಿಂದ ಇದನ್ನೆಲ್ಲ ಪೇಸ್ಟ್ ಮಾಡ್ಕೋಬೋದು, ಇಲ್ಲ ಅಂದರೆ ಇದನ್ನು ಗ್ರೈಂಡರಲ್ಲೂ ಮಾಡ್ಕೋಬೋದು, ಮಿಕ್ಸರ್ ಮಾಡ್ಕೋಬೋದು. ಮಾಡಿ ತಕ್ಕೋಬೇಕು ಒಂದು ಪಾತ್ರೆಗೆ, ತೆಗೆದ ತಕ್ಷಣ
1: ನುಣ್ಣಗೆ ಅದನ್ನು
0: ನುಣ್ಣಗೆ ಇದನ್ನು ಸೋಸ್ಕೋದು ಏನು ಮಾಡೋದು ಏನೂ ಇರೋದಿಲ್ಲ, ಯಾಕಂದ್ರೆ ಇದರಲ್ಲಿ ಏನು ನಾರಿನ ಅಂಶ ಥರ ಏನು
1: ಇರಲ್ಲ,
0: ಎಲ್ಲ ಫೈನ್ ಪೇಸ್ಟ್ ಆಗಿಬಿಡುತ್ತೆ. ಇದನ್ನು ತಕ್ಕೊಂಡು ಗ್ಯಾಸನ್ನು ಸಿಮ್ಮಲ್ಲೇನೆ ಇಡಬೇಕು, ಜಾಸ್ತಿ ಇದನ್ನು ಮಾಡಬಾರ್ದು, ಜಾಸ್ತಿ ಸಿಮ್ ಇಡಬಾರ್ದು. ಆಮೇಲೆ ಇದಕ್ಕೆ ಮೇಲೆ ತಿಳಿಸಿದ ಹಾಗೆ ಕಾಳುಮೆಣಸಿನ ಪುಡಿ ಸ್ವಲ್ಪನೇ ಹಾಕೋಬೇಕು, ಜಾಸ್ತಿ ಬೇಡ, ಏಕದಮ್ ಸ್ವಲ್ಪ ಹಾಕೋಬೇಕು. ಹಾಕಿ ಉಪ್ಪಂತೂ ಆಲ್ರೆಡಿ ಹಾಕಿದ್ದೆ ಇರುತ್ತೆ ಇಲ್ರಿ, ಉಪ್ಪು ಮತ್ತೆ ಮೆಣಸಿನ್ಕಾಯಿನು ಒಂದಿರುತ್ತೆ, ಬೇಕಾದವ್ರು ಹಾಕೋಬಹುದಲ್ಲ ಅದನ್ನ.
1: ಅಂದ್ರೆ ಅವಾಗಲೇ ನಾವು ಇದನ್ನ ಕುಕ್ಕರಿಗೆ ಹಾಕ್ತಿರ್ತೀವಲ್ಲ,
0: ಮೆಣಸಿನ್ಕಾಯಿನು ಅವಾಗನೇ
1: ಹಾಕೋಬಹುದು,
0: ಬೇಕು ಅಂದ್ರೆ ಅವಾಗ ಹಾಕೋಬಹುದು. ಆಮೇಲೆ ಕಾಳು ಮೆಣಸಿನ ಪುಡಿನೇ ಮೇಲ್ಗಡೆ ಹಾಕೋಬೇಕಾಗುತ್ತೆ. ಹಾಕೊಂಡು ಒಂದ ಇದಕ್ಕೆ ಇನ್ನೊಂದು ಸ್ವಲ್ಪ ನಮ್ಗೆ ಚಟ್ಪಟ ಬೇಕಂದ್ರೆ ಒಂದು 1/4 ಚಮಚ ಹುರಿದು ಪುಡಿ ಮಾಡಿದ ಜೀರಿಗೆ ಪೌಡರ್ ಅನ್ನು ಹಾಕೋಬಹುದು, ಇಲ್ಲಾಂದ್ರೆ ಬಿಡಬಹುದು, ಏನು ಕಂಪಲ್ಸರಿ ಅಂತ ಇಲ್ಲ. ಹಾಕೊಂಡು ಕುದಿಯಲ್ಲಿ ಇಡ್ಬೇಕ್ರಿ. ಇಟ್ಟ ತಕ್ಷಣ ಇದಕ್ಕೆ ಇದನ್ನ ಹಾಕೋಬೇಕು, ಕುಂಬಳ ಬೀಜ ಹೇಳಿದ್ನಲ್ಲ, ಕುಂಬಳ ಬೀಜ ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಬೇರೆ ಕಡಾಯಲ್ಲಿ ಬಿಸಿ ಮಾಡಿಕೊಂಡು ಸ್ವಲ್ಪ ಕುಟ್ಕೋಬೇಕಾಗುತ್ತೆ ಇದನ್ನ. ಅಂದ್ರೆ ಪೂರಾ ಪೌಡರ್ ತರ ಎಲ್ಲ ಬೇಡ, ಸ್ವಲ್ಪ ತರಿತ್ರಿ, ಬಾಯಾಗದು ಅದು ಸಿಗ್ಬೇಕು ಸೂಪ್ ಕುಡಿಯುವಾಗ, ಅದು ಬಹಳ ಟೇಸ್ಟ್ ಆಗು ಕೊಡುತ್ತೆ. ಆಮೇಲೆ ಅದನ್ನ ಯಾವಾಗ ಹಾಕೋಬೇಕಂದ್ರೆ ಸೂಪ್ ಸರ್ವ್ ಮಾಡ್ತೇವಲ್ಲ ನಾವು ಮೇಲ್ಗಡೆ ಗಾರ್ನಿಶ್ ಮಾಡ್ಬೇಕು, ಅದರಿಂದ ಗಾರ್ನಿಶ್ ಮಾಡಿ ಸವಿಯಲ್ ಕೊಡ್ಬೇಕ್ರಿ.
1: ಬೇಕಿದ್ರೆ ನಾವು ಕೆನೆ ಹಾಕಬಹುದು.
0: ಇದು ಆಪ್ಷನಲ್ ಅಂತ ಹೇಳಿದನಲ್ಲ, ಬೇಕಾದ್ರೆ ಮೇಲೆ ಒಂದು ಸ್ವಲ್ಪ ಅದನ್ನ ಬೀಟ್ ಮಾಡಿ ಕೆನೆನ ಚೆನ್ನಾಗಿ ಬೀಟ್ ಮಾಡಿ ಹಾಕೊಂಡು ಕುಡಿಬಹುದು ಮೇಲೆ. ಅಂದ್ರೆ ಇದು ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ರೀ ಇದು ಕೆನೆ ಹಾಕೋದ್ರಿಂದ. ಡಯಟ್ ಮಾಡೋರು ಸ್ಕಿಪ್ ಮಾಡಬಹುದು, ಬಾಕಿದವ್ರು ಮನೆಯಲ್ಲಿ ಇದ್ದವ್ರಿಗೆಲ್ಲ ಕೊಡ್ತೀವಲ್ಲ, ಇದನ್ನ ಹಾಕಿ ಕೊಡ್ಬೋದು ಕೆನೆ, ಚೆನ್ನಾಗತ್ತೆ ರೀ.
1: ಬಹಳ ಸುಲಭವಾಗಿ ಹೇಳ್ಕೊಟ್ರಿ.
0: ಹೌದು, ಇದು ಬಹಳ ಸುಲಭವಾದ ರೆಸಿಪಿ ರೀ. ಈಗ ಕುಂಬಳಕಾಯಿ ಪಲ್ಲೆ ಮತ್ತ ಇದೆಲ್ಲ ಪೂರಿ ಎಲ್ಲ ಮಾಡ್ತಾರಲ್ಲ, ಹಾಗೇನೆ ಇದು ಕುಂಬಳಕಾಯಿ ಮಕ್ಕಳಿಗೆ ಅಂತೂ ಇಷ್ಟ ಆಗೋದಿಲ್ಲ, ಪಲ್ಲೆ ಅದು ಎಲ್ಲ ತಿನ್ನೋದಿಲ್ಲಲ್ರಿ ಮಕ್ಕಳು. ಹೀಗೆ ಸೂಪ್ ಎಲ್ಲ ಮಾಡಿ ಮಕ್ಕಳಿಗೆ ಕೊಟ್ರು ಚೆನ್ನಾಗಿರುತ್ತೆ ರೀ, ಹೆಲ್ದಿಯಾಗಿನೂ ಇರುತ್ತೆ.
1: ಖಂಡಿತ ಖಂಡಿತ ನಮ್ರತ, ನಾವು ಕೂಡ ಟ್ರೈ ಮಾಡ್ತೀವಿ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಅಡುಗೆ ಅರಮನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣ ಶೆಟ್ಟಿ ಅವರು. ನಮ್ರತಾ ಅವರೇ, ಮುಂದಿನ ರೆಸಿಪಿ ಯಾವ ರೆಸಿಪಿಯನ್ನ ಹೇಳ್ಕೊಡ್ತಾ ಇದ್ದೀರಾ? ಯಾಕಂದ್ರೆ ತುಂಬಾ ಕುತೂಹಲ, ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಬಳಸಿ ನೀವು ಹೇಳ್ಕೊಡ್ತಾ ಇದ್ದೀರಾ ಈ ಸೂಪ್ಗಳನ್ನ, ವಿಭಿನ್ನವಾದ ಸೂಪ್ಗಳನ್ನ. ಈಗ ಮೂರನೇ ಸೂಪ್ ಯಾವ್ದು ಹೇಳ್ಕೊಡ್ತಾ ಇದ್ದೀರಾ?
2: ಮೂರನೇ ಸೂಪು ಟೊಮ್ಯಾಟೊ ಸೂಪ್. ಇದಂತೂ ಎಲ್ಲಾರು ಮಾಡ್ತಾರೆ, ಬಟ್ ನಾವೊಂದು ಇದಕ್ಕೆ ಸೀಕ್ರೆಟ್ ಇನ್ಗ್ರೀಡಿಯಂಟ್ ಹಾಕಿ ಮಾಡ್ತೀನಿ. ಅದೇನು ಕಾಮ್

0: ಇಲ್ಲ ಆ ತರ ಇಲ್ಲ, ಇದು ಆ ಕಲರ್ ಆಡ್ ಮಾಡಿದ ತರಾನೇ ಆಗುತ್ತೆ ರೀ, ಬೀಟ್ರೂಟ್ ನ್ಯಾಚುರಲ್ ಕಲರ್ ಆಗುತ್ತೆ. ಆಮೇಲೆ ಗಜ್ಜರಿ, ಇದು ಬೇಕಾದ್ರೆ ಹಾಕೋಬಹುದು, ಬ್ಯಾಡ್ ಅಂದ್ರೆ ಸ್ಕಿಪ್ ಮಾಡ್ಬೋದ್ರಿ. ಬೆಳ್ಳುಳ್ಳಿ, ಈರುಳ್ಳಿ, ಇದಕ್ಕೆ ಅಚ್ಚ ಖಾರದ ಪುಡಿ, ಮೆಣಸಿನ ಪುಡಿ ಬೇಕಾಗುತ್ತೆ ರೀ, ಮತ್ತೆ ಕಾಳು ಮೆಣಸಿನ ಪುಡಿ. ಇದು ಅಚ್ಚ ಖಾರದ ಪುಡಿ ಆಪ್ಷನಲ್, ಖಾರ ಜಾಸ್ತಿ ತಿನ್ನೋರು ಹಾಕೋಬಹುದು, ಇಲ್ಲಾಂದ್ರೆ ಇದನ್ನು ಬಿಡ್ಬೋದು. ಆಮೇಲೆ ಉಪ್ಪು, ಕೋತಂಬರಿ ಬೇಕಾಗುತ್ತೆ ರೀ,
1: ಅಂದ್ರೆ ನಾಲ್ಕು ಜನಕ್ಕಾಗಷ್ಟು ಹೇಳ್ಕೊಡ್ತೀನಿ,
0: ಹೇಳ್ತೀನಿ ನಾಲ್ಕು ಬೌಲೆ ಆಗ್ತೈತ್ರಿ. ಆಮೇಲೆ ಇದನ್ನ ಮಾಡೋ ವಿಧಾನ ಹೇಳ್ತೀನಿ. ಒಂದು ಕುಕ್ಕರ್ಗೆ ರೀ ಟೊಮ್ಯಾಟೊ ಅದನ್ನ ಸ್ವಲ್ಪ ಕಟ್ ಮಾಡಿ ತಗೋಬೇಕ್ರಿ. ಆಮೇಲೆ ಬೀಟ್ರೂಟನು ಅಷ್ಟೇ ರೀ, ತೊಳೆದು ಆಮೇಲೆ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಹಾಕೋಬೇಕು ಕುಕ್ಕರ್ನಲ್ಲಿ,
1: ಅರ್ಧ
0: ಹಾ ಅರ್ಧ ಬೀಟ್ರೂಟ. ಆಮೇಲೆ ಗಜ್ಜರಿ, ಇದನ್ನು ಸೇಮ್ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಕಟ್ ಮಾಡಿ ಹಾಕೋಬೇಕು. ಈರುಳ್ಳಿನೂ ಸೇಮ್ ಅದನ್ನು ಕಟ್ ಮಾಡಿ ಹಾಕೋಬೇಕು. ಆಮೇಲೆ ಬೆಳ್ಳುಳ್ಳಿ ಹಾಕ್ಬೇಕು. ಆಮೇಲೆ ಇದನ್ನ ನೀರು ಹಾಕಿ ಕುಕ್ಕರ್ ಮಾಡ್ಬೇಕ್ರಿ. ಒಂದು ಇದು ಅಷ್ಟೇ, ಒಂದು 4-5 whistle ಕುಕ್ಕರ್ ಮಾಡಿ. ಆಮೇಲೆ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಹೇಳಿದ್ನಲ್ಲ ನಾ, ಅದೇನಂದ್ರೆ ಬಟಾಟಿ ಹಾಕ್ಬೇಕ್ರಿ ಸಿಪ್ಪೆ ತೆಗೆದು,
1: ಕುದಿಬೇಕಾರೇನೆ
0: ಹಾಕುದು. ಇವಾಗ ನೋಡಿ ಬಟಾಟಿ ಎದಕ್ ಹಾಕ್ಬೇಕಂದ್ರೆ, ಇವಾಗ ಅದು ಕಾರ್ನ್ ಫ್ಲೋರ್ ಸ್ಲರಿ ಹಾಕ್ತೇವಲ್ಲ ನಾವು, ಅದನ್ನ ಸ್ಕಿಪ್ ಮಾಡೋದ್ರಿ. ಕಾರ್ನ್ ಫ್ಲೋರ್ ಸ್ಲರಿ ಕೆಲಸನ ಇದು ಬಟಾಟಿ ಮಾಡುತ್ತೆ ರೀ ಅದ್ರೊಳಗಡೆ, ಅಂದ್ರೆ ಈಗ ತಿಕ್ಕ ಆಗಿ ಬರುತ್ತಲ್ಲ ಆ ತಿಕ್ನೆಸ್ ಬರುತ್ತೆ ರೀ ಇದು ಇದ್ರೊಳಗೆ, ಅದನ್ನ ಹಾಕ್ಬೇಕು. ಹಾಕಿ ಎಲ್ಲ ಚಂದ ಕುಕ್ಕರ್ ಮಾಡಿಕೊಂಡು ಹೊರ ಆರಿದ ತಕ್ಷಣ ತೆಗೆದು ಇದನ್ನೆಲ್ಲ ಸೇರಿ ಗ್ರೈಂಡರ್ ಮಾಡ್ಕೋಬೇಕಾಗುತ್ತೆ ರೀ. ಗ್ರೈಂಡರ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಶೋಧಿಸ್ಕೋಬೇಕಾಗುತ್ತೆ, ಯಾಕಂದರೆ ಟೊಮ್ಯಾಟೋದು ಸಿಪ್ಪೆ ಇರುತ್ತಲ್ಲ ಅದೆಲ್ಲ ಬಾಯಲ್ಲಿ ಬರುತ್ತೆ, ಆಮೇಲೆ ಚೆನ್ನಾಗಿ ಇದನ್ನಾಗೋದಿಲ್ಲ. ಅದು ಫೈನಾಗಿ ಎಲ್ಲ ಗ್ರೈಂಡರ್ ಮಾಡ್ಕೋಬೇಕು. ಆಲ್ರೆಡಿ ಇದು ಥಿಕ್ ಸೂಪದ ಇದನ್ನೇ ಬರುತ್ತೆ, ಕನ್ಸಿಸ್ಟೆನ್ಸಿ ಬರುತ್ತೆ. ಆಮೇಲೆ ಇದನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಮತ್ತೊಮ್ಮೆ ಕುದಿಯಾಕಿಡ್ಬೇಕಾಗುತ್ತೆ ರೀ. ಇಟ್ಟು ಇದಕ್ಕೆ ಕಾಳುಮೆಣಸಿನ ಪುಡಿ, ಆಮೇಲೆ ಉಪ್ಪು, ಆಮೇಲೆ ಹಾಕಿ ಕುದಿಸ್ಬೇಕ್ರಿ. ಮತ್ತೊಮ್ಮೆ ಕುದಿಸ್ಬೇಕು. ಅಚ್ಚ ಖಾರದ ಪುಡಿ ಇಲ್ಲೇ ಬೇಕಂದ್ರೆ ಇಲ್ಲೇ ಒಂದು ಸ್ವಲ್ಪ, ಅಂದ್ರೆ ಭಾಳ ಹಾಕ್ಬಾರ್ದ್ರಿ, ಜಾಸ್ತಿ ಖಾರ ಆಗಿಬಿಡುತ್ತೆ ಅಲ್ರಿ. ಅದಕ್ಕೆ ಸ್ವಲ್ಪನೇ ಅಂದ್ರೆ ಅರ್ಧ ಟೀಸ್ಪೂನ್ ಹಾಕಿದ್ರೆ ಜಾಸ್ತಿನೇ.
1: ಕಲರ್ಗಂತೂ ನಾವು ಕಲರ್ ಬೇಕು ಅನ್ನೋದಕ್ಕೆ ನಾವು ಅಲ್ಲಿ
0: ಬೀಟ್ರೂಟ್ ಅಂತೂ ಹಾಕಿದ್ದೆ ಆಲ್ರೆಡಿ. ಇದು ಕೆಂಪಾಗಿ ಚಂದ ಕಲರ್ ಆಗಿ ಬಂದಿರುತ್ತೆ ಅಲ್ರಿ, ಜಾಸ್ತಿ ಏನು ಮೆಹನತ್ ಇಲ್ಲ ಇದಕ್ಕೆ ಮಾಡೋದಕ್ಕೆ. ಅದು ಹಾಕಿ ಉಪ್ಪು ಹಾಕಿ ಮೆಣಸಿನ್ಕಾಳು ಪುಡಿ ಮೇಲೆ ಹಾಕಿ ಇನ್ನೊಮ್ಮೆ ಕುದಿಸಿದ್ರೆ ಮುಗಿದು ಸೂಪ್ ರೆಡಿ ಆಗುತ್ತೆ. ಬೇಕಾದ್ರೆ ನಿಮಗೆ ಇದಕ್ಕೆ ಇವಾಗ ಹೋಟೆಲ್ ಎಲ್ಲ ಇದು ಬ್ರೆಡ್ ಕ್ರಮ್ಸ್ ಹಾಕ್ತಾರಲ್ಲ, ಬೇಕಾದ್ರೆ ನೀವು ಬ್ರೆಡ್ ಅನ್ನು ತಗೊಂಡ್ಬಂದು ಸ್ವಲ್ಪ ತುಪ್ಪದಲ್ಲಿ ರೋಸ್ಟ್ ಮಾಡಿಕೊಂಡು ಮೇಲೆ ಹಾಕೊಂಡು ಕುಡಿಬಹುದು. ಬೇಡ ಅನ್ನೋರು ಸ್ಕಿಪ್ ಮಾಡಿ ಮೇಲೆ ಕೊತ್ತಂಬರಿ ಗಾರ್ನಿಶ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಸವಿಬಹುದು ರೀ.
1: ಫ್ರೆಶ್ ಕ್ರೀಮು ಹಾಕ್ಬಹುದು,
0: ಹಾಕ್ಬಹುದು ಬೇಕಾದ್ರೆ. ಡಯಟ್ ಮಾಡೋರು ಯಾರು ಹಾಕೋದಿಲ್ಲ ಫ್ರೆಶ್ ಕ್ರೀಮ್. ಬೇಕಂದ್ರೆ ಫ್ರೆಶ್ ಕ್ರೀಮ್ ನೀವು ಹೊರಗಡೆಯಿಂದ ತರೋ ಬದಲು ಮನೆಗೆನೆ ಕೆನೆಯನ್ನ ಸ್ವಲ್ಪ ಹಾಲು ಹಾಕಿ ಬೀಟ್ ಮಾಡಿ ಹಾಕ್ಬೋದು.
1: ಹಾಲು ಹಾಕ್ಬೇಕು,
0: ಹಾಲು ಸ್ವಲ್ಪ ಕೆನೆ ಒಳಗೆ ಹಾಲು ಹಾಕಿ ಬೀಟ್ ಮಾಡಿ ಹಾಕಿದ್ರೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ರೀ ಇದಕ್ಕೆ. ಇಲ್ಲ ಅಂತಂದ್ರೆ ಹಾಗೆ ಸವಿಬಹುದು ರೀ ಇದನ್ನ.
1: ಖಂಡಿತ ನಮ್ರತ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಅಡುಗೆಯರ ಮನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: ರೇಡಿಯೋ ಯಾವತ್ತು ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸ ಆದಂಗೆ ಅದು ಅದಲ್ಲ. ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವ್ರು ಎಲ್ಲಿಂದ ಮಲ್ಲಿಕಾರ್ಜುನ್ ಮನ್ಸೂರ್ ಇರ್ಬೋದು, ಅಮೀರ್ ಖಾನ್ ಸಾಹೇಬ್ರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು,

0: ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂತಹ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.
1: ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನೀವು ಕೇಳ್ತಾ ಇದ್ದೀರಾ ಇದು ಅಡುಗೆ ಅರಮನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿಯವರು. ನಮ್ರತಾ ಅವರೇ, ಒಂದಕ್ಕಿಂತ ಒಂದು ಒಳ್ಳೊಳ್ಳೆ ಸೂಪ್ಗಳನ್ನು ಹೇಳ್ಕೊಡ್ತಾ ಇದ್ದೀರಾ, ಅದು ಹೆಲ್ದಿ ಸೂಪ್ಗಳನ್ನು. ಈಗ ಯಾವ ಸೂಪನ್ನು ಹೇಳ್ಕೊಡ್ತೀರಾ?
2: ಹಾ, ಈಗ ನಾಲ್ಕನೇ ರೆಸಿಪಿ, ಸೂಪ್ ರೆಸಿಪಿ, ಸೋರೆಕಾಯಿ ಸೂಪ್. ಅಂದರೆ ದೂದಿ ಪೊಪ್ಪಳ ಅಂತಾರಲ್ಲ, ದೂದಿ ಪೊಪ್ಪಳನೂ ಅಂತಾರೆ, ಲೋಕಿ ಅಂತಾರೆ, ಹಾಲ್ಗುಂಬಳಕಾಯಿ ಅಂತಾರೆ, ಇದಕ್ಕೆ ಹಲವಾರು ಹೆಸರುಗಳದಾವ್ರಿ. ಇದ್ರ ಸೂಪ್ ನಾ ಹೇಳ್ತೇನೆ ಇವತ್ತು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ಸೋರೆಕಾಯಿ ಬೇಕ್ರಿ, ಅದನ್ನು ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು 2 ಕಪ್ ಆಗಬೇಕ್ರಿ. ಅದಂತೂ ದಪ್ಪ ಇರುತ್ತಲ್ರಿ, ಒಂದು ನೀವು ಕಟ್ ಮಾಡಿದರೆ 2 ಕಪ್ಗಿಂತನೂ ಜಾಸ್ತಿ ಕ್ವಾಂಟಿಟಿ ಬರ್ತೈತ್ರಿ, ಅದು ಅಷ್ಟು ಬೇಕಾಗುತ್ತೆ. ಇದಕ್ಕೆ ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಇದಕ್ಕೆ ಹಸಿ ಶುಂಠಿ ಬೇಕ್ರಿ, ಅಲ್ಲ, ಆಮೇಲೆ ಪಲಾವ್ ಎಲೆ ಒಂದು ಬೇಕು, ಒಂದೇ ಒಂದು ಬೇಕಾಗುತ್ತೆ. ಆಮೇಲೆ ನೆನೆಸಿದ ಹೆಸರುಕಾಳು 1/2 ಕಪ್. ಅಂದರೆ ಇದನ್ನು ನೀವು ನಾಳೆ ಮಾಡಿ ಕುಡಿಬೇಕಂದ್ರೆ ಇವತ್ತು ನೈಟು ಹೆಸರುಕಾಳು 1/2 ಕಪ್ ನೆನೆ ಹಾಕಿಬಿಡೋದ್ರಿ, ಅದು ಬೇಕಾಗುತ್ತೆ. ಉಪ್ಪು ಒಂದು ಸ್ವಲ್ಪ, ಕೊತ್ತಂಬರಿ, ಲಿಂಬೆ ರಸ, ಕಾಳುಮೆಣಸಿನ ಪುಡಿ, ತುಪ್ಪ, ಇಂಗು, ಜೀರಿಗೆ, ಇಷ್ಟು ಬೇಕಾಗುತ್ತೆ. ಇದನ್ನು ಮಾಡೋದು ವಿಧಾನ ಹೇಳ್ತೀನಿ. ಕುಕ್ಕರ್ಗ್ರಿ, ಸೋರೆಕಾಯಿ ಕಟ್ ಮಾಡಿದ್ದು, ಆಮೇಲೆ ಈರುಳ್ಳಿ ಕಟ್ ಮಾಡಿದ್ದು, ಬೆಳ್ಳುಳ್ಳಿ ಕ್ಲೀನಾಗಿ ಸುಲ್ಕೊಂಡಿದ್ದು, ಹಸಿ ಶುಂಠಿ ಅದನ್ನು ಫೈನಾಗಿ ಇದನ್ನು ಮಾಡಿಕೊಂಡಿದ್ದು, ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೇಕ್ರಿ.
1: ಒಂದು 1 ಇಂಚ್ ಬೇಕ್ರಿ?
2: ಹಾಂ, 1/2 ಇಂಚ್ ಸಾಕು.
1: ಸಾಕು?
2: ಹಾಂ, ಇದೊಂದು ಸ್ವಲ್ಪ ಜಾಸ್ತಿ ಎಲ್ಲ
1: ಘಾಟ್
2: ಆಗುತ್ತಲ್ಲ, ಅದಕ್ಕೆ ಹಾಕೋಬೋದು. ಆಮೇಲೆ ಹೆಸರುಕಾಳು, ನೆನೆಸಿದ ಹೆಸರುಕಾಳು ಹಾಕೋಬೇಕು, ಸ್ವಲ್ಪ ಉಪ್ಪು ಕುದಿಯುವಾಗ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು, ಬಾಕಿದೆಲ್ಲ ಆಮೇಲೆ ಹಾಕಬೇಕು. ಇದನ್ನು ಸೇಮ್ ಕುಕ್ಕರ್ ಮಾಡ್ಕೋಬೇಕು, 3 ವಿಜಲ್ ಹಾಕ್ಕೊಂಡು ಸ್ವಲ್ಪ ಸಿಮ್ಮಲ್ಲಿ ಇಟ್ಟು ಆಮೇಲೆ ಮತ್ತೆ 1 ವಿಜಲ್ ಹಾಕಿ ಮಾಡಿ ತೆಗೆದು ಗ್ರೈಂಡರ್ ಮಾಡಿಕೊಂಡು, ಆಮೇಲೆ ಇದು ಲೋಕಿ ಇರುತ್ತಲ್ರಿ, ಅದ್ರ ಬೀಜ ಇರುತ್ತಲ್ಲ, ಅದ್ರ ಬೀಜ ಎಲ್ಲ ತೆಗೆದು ಒಗಿಬೇಡ್ರಿ, ಇದನ್ನು ಕುಕ್ಕರ್ನಲ್ಲೇನೆ ಹಾಕ್ಬೇಕು,
1: ಬೇಯಿಸ್ಕೋಬೇಕು,
2: ಅದನ್ನು ಬೇಯಿಸ್ಕೋಬೇಕು. ಆಮೇಲೆ ಹಾಕಿ ಸೇಮ್ ಪ್ರೊಸೆಸ್ ಎಲ್ಲ ಇದನ್ನು ಗ್ರೈಂಡರ್ ಮಾಡಿ ಒಂದು ಪಾತ್ರೆಗೆ ತಕ್ಕೊಂಡು ಬರ್ಷನ್ ಮೇಲೆ ಸಿಮ್ಮಲ್ಲಿ ಇಟ್ಟು ಮೇಲೆ ಇದಕ್ಕೆ ಉಪ್ಪು ಬೇಕಾದರೆ ಹಾಕೋಬೋದು, ಇಲ್ಲ ಅಂತಂದ್ರೆ ನೀಡಿದ್ರೆ ಹಾಕೋಬಹುದು, ಇಲ್ಲ ಅಂತಂದ್ರೆ
1: ಅಂದ್ರೆ ಆಲ್ರೆಡಿ ನಾವು ಅಲ್ಲಿ
2: ಕುದಿಯುವಾಗ ಹಾಕಿದೇವಲ್ಲ ಅದು ಆತರ. ಮೇಲೆ ಇದಕ್ಕೆ ಲಿಂಬೆ ರಸ, 1/2 ಲಿಂಬೆ ರಸ ಆದ್ರೆ ಸಾಕು, ಹಿಂಡಬೇಕು. ಆಮೇಲೆ ಕಾಳುಮೆಣಸಿನ ಪುಡಿ ಹಾಕ್ಬೇಕು. ಆಮೇಲೆ ಪಲಾವ್ ಎಲೆ ಹಾಕಿರ್ತೇವಲ್ಲ, ಅದು ಕುಕ್ಕರ್ ಎಲ್ಲ ನಾವು ಓಪನ್ ಮಾಡ್ತೇವಲ್ಲ, ಪಲಾವ್ ಎಲೆ ತೆಗೆದು ಒಗೆದು ಬಿಡ್ಬೇಕ್ರಿ, ಅದನ್ನ ಗ್ರೈಂಡರ್ ಮಾಡೋದ್ ಬೇಡ. ಅಂದ್ರೆ ಅದು ಬಹಳ ಅದರಿಂದ ಈಗ ಒಂಥರ ವಾಸ್ ಬರುತ್ತೆ ರೀ, ಅದು ಮಸಾಲೆ ವಾಸ್ ಜಾಸ್ತಿ ಆಗುತ್ತಲ್ಲ, ಸುಮ್ಮ ಲೈಟ್ ಫ್ಲೇವರ್ಗೋಸ್ಕರ ಅದನ್ನ ಕುಕ್ಕರ್ ಹಾಕ್ಬೇಕಷ್ಟೇ, ಅದು ಒಂದೇ ಒಂದು.
1: ಆಮೇಲೆ ತೆಗೆದು
2: ಒಗೆದು ಆಮೇಲೆ ಅದನ್ನ ಗ್ರೈಂಡರ್ ಮಾಡ್ಬೇಕಾಗುತ್ತೆ ರೀ. ಆಮೇಲೆ ಇದಕ್ಕೆ ಒಂದ್ ಸ್ವಲ್ಪ ಮೇಲೆ ಒಗ್ಗರಣೆ ಕೊಡ್ಬೇಕಾಗುತ್ತೆ ರೀ, 1/2 ಚಮಚ ತುಪ್ಪ, ಅದ್ರೊಳಗೆ ಒಂದ್ ಸ್ವಲ್ಪ ಹಿಂಗ್ ಹಾಕ್ಬೇಕು. ಆಮೇಲೆ ಜೀರಿಗೆ ಹಾಕಿ ಅದನ್ನ ಜೀರಿಗೆ ಎಲ್ಲ ಕೆಂಪಾಗೋ ತನಕ ಹುರಿದು ಈ ಸೂಪ್ ಮೇಲೆ ಹಾಕಿ ಮತ್ತೊಮ್ಮೆ ತಿರುವಿ ಸವಿಬಹುದ್ರಿ.
1: ಖಂಡಿತ ನಮ್ರತಾ, ನೀವು ಹೇಳ್ಕೊಟ್ಟಂತಹ ಎಲ್ಲ ರೆಸಿಪಿಗಳನ್ನ ನಾವು ಹಾಗೆ ನಮ್ಮ ಕೇಳುಗರು ಸಹ ಟ್ರೈ ಮಾಡ್ತೀವಿ. ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಳ್ಳೆಯ ಒಂದು ರೆಸಿಪಿಗಳನ್ನ ಹೇಳ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು.
2: ಅನುಪಮ ಅವರೇ, ನನ್ನ ಕರೆದು ಆಮೇಲೆ ನನ್ನ ಹೆಲ್ದಿ ರೆಸಿಪಿಗಳನ್ನು ಹೇಳಿಕೊಡಲು ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ನನ್ನ ಧನ್ಯವಾದಗಳು.
1: ಸ್ನೇಹಿತರೆ, ನೀವು ಕೂಡ ನಮ್ಮ ಅಡುಗೆ ಅರಮನೆಯಲ್ಲಿ ಭಾಗವಹಿಸಬೇಕೆಂದರೆ ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಅಡುಗೆ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ವೇಣುಧ್ವನಿ 90.4 FM. ನಮಸ್ಕಾರ.

0: ಈ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸ ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆ ಆಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
2: Karnataka Lingayat Education Society, Belagavi. Turn your dream into a medical career. KLE NEET Repeater Batch now in Belagavi. Admissions are now open. Special concessions for KLE students and meritorious students. Free coaching for students who scored 400 plus marks in NEET 2026. Separate hostel facilities for boys and girls. First batch has already commenced from 3rd August 2026. Don't delay. Take the next step towards your dream of becoming a doctor. For more information, contact 9912340860. 6 8 or 9 3 8 double 0 5 6 4 8 3.
3: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಎಸ್ಸಿಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕನಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327. ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ. ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ. ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380056483.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ. ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ. ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: केळी संस्थेचे नूतन हॉर्टिकल्चर विज्ञान महाविद्यालय मत्तिकोप बेळगावी BSc ऑनर्स हॉर्टिकल्चर 4 वर्षाचा पदवी अभ्यासक्रम 2026 आणि 27 शैक्षणिक वर्षासाठी प्रवेश प्रक्रिया सुरू झालेली आहे. 10+2 PCMB पात्रता असलेल्या विद्यार्थ्यांसाठी प्रवेशाची संधी, KCET मार्गदर्शक

0: आणि 9071000074.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365. ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company, on Sunday, 18th of October 2026. This workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 9513519666. Geekona Success Strategy.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ನಮಸ್ಕಾರ. ಭಾವನ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ನಿಮ್ಮ ಈ ಪಯಣದಲ್ಲಿ ನಾನು ಅನುಪಮಾ, ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ MD ಪಲ್ಲವಿ ಅವರ ಧ್ವನಿಯಲ್ಲಿ, ನಿನ್ನೊಳಗೆ ನೀನಿರು ಮನವೇ, ಅನ್ನಾಶ್ರಯದೊಳಗೆ ಅರಸದಿರು ನೀನು.

ಭಾವ ಸಂಗಮ, ಇದು ಭಾವಗೀತೆಗಳ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಯಲ್ಲಿ ವೇಣು ಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ BN ಶಿಲ್ಪಕಲಾ ಹಾಗೂ ವಿದ್ಯಾಮೂರ್ತಿಯವರು. ಇಂದು ಮೂಡಿದ ಸೂರ್ಯ ಹೊಸತನವ ತಂದ.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವ ಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಎಲ್ಲಿ ದಾರಿ ತಪ್ಪಿ ಎಲ್ಲಿ ಬಂದೆ ಕೃಷ್ಣ, ಎಲ್ಲ ಊರನ್ನುಳಿದು ಇಲ್ಲಿಗೇಕೆ ಬಂದೆ.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವ ಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ಮನೋಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ, ಅಮ್ಮ ನಿನ್ನ ಹೆಸರಿನಲ್ಲಿ ಎಂತಹ ಸವಿಯು ಅಡಗಿದೆ.

ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. ಮತ್ತಷ್ಟು ಗೀತೆಗಳೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಯಲ್ಲಿ ವೇಣುಧ್ವನಿ 90.4 FM.

ನಮಸ್ಕಾರ, ಇದು ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ ಕೆಎಲ್ಇ ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಚಾಂದಿನಿ, ಚಿತ್ರ ಏ, ಗಾಯಕರು ಎಲ್ಎನ್ ಶಾಸ್ತ್ರಿ ಹಾಗೂ ಪ್ರತಿಮಾ ರಾವ್, ಸಂಗೀತ ನಿರ್ದೇಶಕರು ಗುರುಕಿರಣ್, ಸಾಹಿತ್ಯ ಮುರಳಿ ಮೋಹನ್. ಹಾಡನ್ನು ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KLE ಕನಸು ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಅಮೃತ ವರ್ಷಿಣಿ. ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಸಂಗೀತ ನಿರ್ದೇಶಕರು ದೇವ. ಸಾಹಿತ್ಯ KLE ಕಲ್ಯಾಣ್. ಹಾಡನ

ಕಾರ್ಯಕ್ರಮದ ಮುಂದಿನ ಗೀತೆ ಗೂಗ್ಲಿ ಗಂಡಸರೇ. ಸಾಹಿತ್ಯ ಪವನ್ ವಡಿಯರ್, ಸಂಗೀತ ಜೋಶ್ವಾ ಶ್ರೀಧರ್, ಚಿತ್ರ ಗೂಗ್ಲಿ, ಗಾಯಕರು ಹರಿಚರಣ್. ಹಾಡನ್ನ ಕೇಳಿ ಆನಂದಿಸಿ.

ಮತ್ತು ವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ. ಮುಂದಿನ ಗೀತೆ ಹುಡುಗಿ ಕಣ್ಣು. ಚಿತ್ರ ರತಾವರ, ಗಾಯಕರು ಶ್ರೀ ಮುರಳಿ, ಸಾಹಿತ್ಯ ಯೋಗರಾಜ್ ಭಟ್ ಹಾಗೂ ಸಾಯಿ ಸರ್ವೆ, ಸಂಗೀತ ನಿರ್ದೇಶಕರು ಧರ್ಮ ವಿಶೇಷ್. ಹಾಡನ್ನ ಕೇಳಿ ಆನಂದಿಸಿ.

0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜ್ಯುವೆಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
3: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the CAHED Health and Demographic Surveillance Site with national and international collaborations including TJU USA, Umeå University Sweden and more, plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahed.edu.in. For more information, visit Kahed JNMC campus, Nehru Nagar, Belagavi, or call 0831-244-444 extension 4327.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
2: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 ಪಿಸಿಎಂಬಿ, ಕೆಸಿಇಟಿ ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
0: कर्नाटक लिंगायत शिक्षण संस्था बेळगावी. तुमच्या स्वप्नांचे रूपांतर वैद्यकीय व्यवसायात करा. केली नीट रिपीटर बॅच आता बेळगावीत प्रवेश प्रक्रिया सुरू झालेली आहे. केली विद्यार्थी तसेच गुणवंत विद्यार्थ्यांसाठी विशेष शुल्क सवलत. नीट 2026 मध्ये 400 जास्त गुण मिळवणाऱ्या विद्यार्थ्यांना मोफत प्रशिक्षण. विद्यार्थी व विद्यार्थिनींसाठी स्वतंत्र वसतिगृहाची सुविधा. पहिली बॅच 3 ऑगस्ट 2026 पासून सुरू झालीये. उशीर करू नका. डॉक्टर होण्याच्या तुमच्या स्वप्नाकडे आजच पहिले पाऊल टाका. अधिक माहितीसाठी संपर्क 9912340868 आणि 9380056488.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: केली कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
3: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

Wonderful.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
2: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೇಲಿ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೇಲಿ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ marks ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಾಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯುವರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ 9912340868 or 9380564

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
2: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡ ಮಾಡಬೇಡಿ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380560483.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಬ್ರಿಕ್ಸ್ ಪ್ರತಿನಿಧಿಗಳೊಂದಿಗೆ ವಿಶಾಖಪಟ್ಟಣಂ ಬಳಿ ಬೌದ್ಧ ಪಾರಂಪರಿಕ ತಾಣ ಸಂದರ್ಶಿಸಿದ ಸಚಿವ ಮನ್ಸುಖ್ ಮಾಂಡವೀಯ. ನಾಳೆಯಿಂದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಎರಡು ದಿನಗಳ ರಷ್ಯಾ ಭೇಟಿ. ಲೋಕದಾಲತ್, ಮೊದಲ ದಿನವೇ 400 ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿದ ಸುಪ್ರೀಂಕೋರ್ಟ್. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ಭಾರತ ನಡುವಿನ ಎರಡನೇ ಪಂದ್ಯ ನಾಳೆ ಆರಂಭ. ವಾರ್ತೆಗಳ ವಿವರ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕೆಲವು ಸಚಿವರು ಮತ್ತು ಬ್ರಿಕ್ಸ್ ದೇಶಗಳ ಹಿರಿಯ ಪ್ರತಿನಿಧಿಗಳೊಂದಿಗೆ ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ಬಳಿಯ ಐತಿಹಾಸಿಕ ತೋಟ್ಲಕೊಂಡ ಬೌದ್ಧ ಪರಂಪರೆಯ ಸ್ಥಳಕ್ಕೆ ಇಂದು ಭೇಟಿ ನೀಡಿದ್ದಾರೆ. ಮಹಾಸ್ತೂಪ, ಧ್ಯಾನ ಕೇಂದ್ರಗಳು, ಬಾವಿಗಳು ಮತ್ತು ಅಡುಗೆ ಮಾಡುತ್ತಿದ್ದ ಪ್ರದೇಶಗಳು ಸೇರಿದಂತೆ ಪ್ರಾಚೀನ ಬೌದ್ಧ ಅವಶೇಷಗಳನ್ನು ಪ್ರತಿನಿಧಿಗಳು ವೀಕ್ಷಿಸಿದರು. ಈ ಸ್ಥಳದ ಐತಿಹಾಸಿಕ ಮಹತ್ವ ಮತ್ತು ಶತಮಾನಗಳ ಹಿಂದೆ ಅಲ್ಲಿ ವಾಸಿಸುತ್ತಿದ್ದ ಬೌದ್ಧ ಸನ್ಯಾಸಿಗಳ ಜೀವನದ ಕುರಿತು ಅವರಿಗೆ ತಿಳಿಸಲಾಯಿತು. ತೋಟ್ಲಕೊಂಡದ ಶ್ರೀಮಂತ ಬೌದ್ಧ ಪರಂಪರೆಯನ್ನು ಕೇಂದ್ರ ಸಚಿವ ಮಾಂಡವೀಯ ಶ್ಲಾಘಿಸಿದರು. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದ ಅಂಗವಾಗಿ ತೋಟ್ಲಕೊಂಡದಲ್ಲಿ ಡಾ ಮಾಂಡವೀಯ ಒಂದು ಸಸಿಯನ್ನು ನೆಟ್ಟರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಾಳೆಯಿಂದ ಎರಡು ದಿನಗಳ ಕಾಲ ರಷ್ಯಾಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಸಚಿವರು ಭಾರತ ರಷ್ಯಾ ಅಂತರ್ ಸರ್ಕಾರಿ ಆಯೋಗದ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ 27ನೇ ಅಧಿವೇಶನದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭೇಟಿಯ ಸಮಯದಲ್ಲಿ ಡಾ ಜೈಶಂಕರ್ ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗೆ ಲಾವ್ರೋವ್ ಅವರನ್ನು ಭೇಟಿ ಮಾಡಿ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ದೇಶಾದ್ಯಂತ ವಂದೇ ಮಾತರಂ ರಾಷ್ಟೀಯ ಗೀತೆ ಕುರಿತು ಜಾಗೃತಿ ಮೂಡಿಸಲು ಮತ್ತು ಅದನ್ನು ಪಸರಿಸುವ ನಿಟ್ಟಿನಲ್ಲಿ ಬಿಜೆಪಿ ಪ್ರಚಾರ ಕಾರ್ಯವನ್ನು ಕೈಗೊಂಡಿದೆ. ಪಕ್ಷದ ಹೊಸ ರಾಷ್ಟೀಯ ಕಾರ್ಯಕರ್ತನನ್ನು ನೇಮಕ ಮಾಡಿದ ನಂತರ ಮೊದಲ ಸಭೆಯಲ್ಲಿ ಈ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಎಂದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ತಿಳಿಸಿದರು. ನವದೆಹಲಿಯ ತಮ್ಮ ಕೇಂದ್ರ ಕಚೇರಿಯಲ್ಲಿ ವಂದೇ ಮಾತರಂ ಗಾಯನವನ್ನು ಮೊಟಕುಗೊಳಿಸಿದ್ದಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ಸಂಬಿತ್ ಪಾತ್ರ ಟೀಕಿಸಿದ್ದಾರೆ. ರಾಷ್ಟೀಯ ಗೀತೆಯ ಮನ್ನಣೆಯನ್ನು ಅಲ್ಲಗಳೆಯುವ ಕಾಂಗ್ರೆಸ್ ಪ್ರಯತ್ನ ಸಫಲವಾಗುವುದಿಲ್ಲ. ಮಹಾತ್ಮ ಗಾಂಧಿ ಕೂಡ ವಂದೇ ಮಾತರಂ ಹಾಡುವ ಕುರಿತು ಮಾತನಾಡಿದ್ದರು. ಇದು ರಾಷ್ಟದ ಐಕ್ಯತೆಯ ಮಂತ್ರವಿದ್ದಂತೆ ಇದರಲ್ಲಿ ಹಿಂದೂ ಮತ್ತು ಮುಸ್ಲಿಮರನ್ನು ಬೇರ್ಪಡಿಸುವ ಯಾವುದೇ ಅರ್ಥ ಹುದುಗಿಲ್ಲ ಎಂದು ಸಂಬಿತ್ ಪಾತ್ರ ಸ್ಪಷ್ಟಪಡಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಸಿಲಿಗುರಿಯ ಸುಖ್ನಾದಲ್ಲಿ ಹಿರಿಯ ಗೂರ್ಖಾ ನಾಯಕರೊಂದಿಗೆ ಪ್ರಮುಖ ಸಭೆ ನಡೆಸಿದರು. ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ದಾರ್ಜಿಲಿಂಗ್ ಲೋಕಸಭಾ ಸಂಸದ ರಾಜು ಬಿಸ್ತಾ, ಸಭೆಯು ಫಲಪ್ರದವಾಗಿದ್ದು ಎಲ್ಲಾ ಗೂರ್ಖಾ ನಾಯಕರು ತಮ್ಮ ಸಮಸ್ಯೆಗಳನ್ನು ರಚನಾತ್ಮಕವಾಗಿ ಮಂಡಿಸಿದ್ದಾರೆ ಎಂದು ಹೇಳಿದರು. ಸಭೆಯಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಸಹ ಕೆಲವು ವಿಷಯಗಳಿಗೆ ಸಂಬಂಧಿಸಿದಂತೆ ತಮ್ಮ ಅಭಿಪ್ರಾಯಗಳನ್ನು ಹಾಗೂ ಬದ್ದತೆಯನ್ನು ವ್ಯಕ್ತಪಡಿಸಿದರು. ಸಭೆಯ ನಂತರ ಬಿಎಸ್ಎಫ್ನ ಮಾಜಿ ನಿರ್ದೇಶಕ ಹಾಗೂ ಉಪರಾಷ್ಟೀಯ ಭದ್ರತಾ ಸಲಹೆಗಾರರಾದ ಸಂಧಾನಕಾರ ಪಂಕಜ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗುವುದು ಎಂದು ಸಚಿವ ಅಮಿತ್ ಶಾ ಘೋಷಿಸಿದರು. ಕೇರಳದ ಕೊಚ್ಚಿ ಮೂಲದ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಭಾರತೀಯ ನೌಕಾಪಡೆಗೆ 3ನೇ ಆಳವಿಲ್ಲದ ನೀರಿನ ಜಲಾಂತರ್ಗಾಮಿ ವಿರೋಧಿ ಯುದ್ದ ನೌಕೆ ಮ್ಯಾಂಗ್ರೋಲ್ ಅನ್ನು ಹಸ್ತಾಂತರಿಸಿದೆ. ಈ ಹಡಗು 80%ಕ್ಕಿಂತ ಹೆಚ್ಚು ಸ್ಥಳೀಯ ತಂತ್ರಜ್ಞಾನವನ್ನು ಒಳಗೊಂಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇದು ಕರಾವಳಿಯಲ್ಲಿ ಜಲಾಂತರ್ಗಾಮಿ ವಿರೋಧಿ ಯುದ್ದ ಕಾರ್ಯಾಚರಣೆಗಳು, ನೀರೊಳಗಿನ ಕಣ್ಗಾವಲು, ಕಡಿಮೆ ತೀವ್ರತೆಯ ಸಮುದ್ರ ಕಾರ್ಯಾಚರಣೆಗಳು ಮತ್ತು ಗಣಿ ಯುದ್ದ ಸಾಮರ್ಥ್ಯಗಳಿಗೆ ಸಜ್ಜುಗೊಂಡಿದೆ. ಈ ಹಡಗನ್ನು ವಾಟರ್ ಜೆಟ್ಗಳಿಂದ ನಡೆಸಲಾಗುತ್ತದೆ ಮತ್ತು ಅತ್ಯಾಧುನಿಕ ಟಾರ್ಪಿಡೋಗಳು, ಜಲಾಂತರ್ಗಾಮಿ ವಿರೋಧಿ ರಾಕೆಟ್ಗಳು ಜೊತೆಗೆ ಸುಧಾರಿತ ರಡಾರ್ಗಳು ಮತ್ತು ಸೋನಾರ್ಗಳನ್ನು ಇದು ಹೊಂದಿದೆ. ಈ ಹಡಗು ಸ್ಥಳೀಯ ರಕ್ಷಣಾ ಉತ್ಪಾದನಾ ಪರಿಸರ ವ್ಯವಸ್ಥೆಯ ಬೆಳೆಯುತ್ತಿರುವ ಬಲಕ್ಕೆ ಸಾಕ್ಷಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಮಾಧಾನ ಸಮಾರೋಹ ಉಪಕ್ರಮದಡಿ ಕೈಗೊಳ್ಳಲಾದ 3 ದಿನಗಳ ವಿಶೇಷ ಲೋಕ್ ಅದಾಲತ್ನ ಮೊದಲ ದಿನದಲ್ಲೇ ಸರ್ವೋಚ್ಚ ನ್ಯಾಯಾಲಯ ಸುಮಾರು 400 ವ್ಯಾಜ್ಯಗಳನ್ನು ಪರಿಹರಿಸಿದೆ. ಉಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ವೈವಾಹಿಕ ಪ್ರಕರಣ, ಆಸ್ತಿ ವಿವಾದ, ಮೋಟಾರು ವಾಹನ ಅಪಘಾತ, ಭೂ ಒತ್ತುವರಿ ವಿವಾದ, ತೆರಿಗೆ ವಿವಾದ, ಸೇವೆ ಮತ್ತು ಕಾರ್ಮಿಕ ವ್ಯಾಜ್ಯಗಳು ಇವುಗಳಲ್ಲಿ ಪ್ರಮುಖವಾದವು. ನ್ಯಾಯ ಒದಗಿಸುವಿಕೆ ವ್ಯವಸ್ಥೆಯ ಪ್ರಮುಖ ಪಾತ್ರವಾದ ಮಧ್ಯಸ್ಥಿಕೆ ಮತ್ತು ಇತರ ಪರಿಹಾರ ವಿಧಾನಗಳನ್ನು ಬಳಸಿ ಈ ಉಪಕ್ರಮದ ಮೂಲಕ ಪ್ರಕರಣಗಳ ಇತ್ಯರ್ಥವನ್ನು ಮುಂದುವರಿಸಲಾಗುವುದು ಎಂದು ಸರ್ವೋಚ್ಚ ನ್ಯಾಯಾಲಯ ತಿಳಿಸಿದೆ. 16 ವಿಶೇಷ ಲೋಕ್ ಅದಾಲತ್ ಪೀಠಗಳಲ್ಲಿ 600 ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಪ್ರತಿ ಪೀಠದಲ್ಲೂ 2 ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಹಿರಿಯ ವಕೀಲರು ಮತ್ತು ಇತರ ನ್ಯಾಯವಾದಿಗಳ ಸಹಯೋಗದೊಂದಿಗೆ ತ್ವರಿತ ಪ್ರಕರಣ ಇತ್ಯರ್ಥಕ್ಕಾಗಿ ಲೋಕ್ ಅದಾಲತ್ಗಳು ಕಾರ್ಯನಿರ್ವಹಿಸುತ್ತಿವೆ. ವಿಶೇಷ ಡಾಲರ್ ರೂಪಾಯಿ ವಿದೇಶಿ ವಿನಿಮಯ ಸ್ವಾಪ್ ಸೌಲಭ್ಯವು 2026 ಆಗಸ್ಟ್ 21 ವೇಳೆಗೆ 72.85 ಬಿಲಿಯನ್ ಅಮೆರಿಕನ್ ಡಾಲರ್ ವಿದೇಶಿ ವಿನಿಮಯ ಹರಿವನ್ನು ಪಡೆದುಕೊಂಡಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಇಂದು ತಿಳಿಸಿದೆ. ಒಟ್ಟು ಹರಿವಿನ ಪೈಕಿ ವಿದೇಶಿ ಕರೆನ್ಸಿ, ವಿದೇಶಿ ಬ್ಯಾಂಕ್ ಠೇವಣಿಗಳು ಗರಿಷ್ಠ ಪಾಲು ಹೊಂದಿದ್ದು ಅವುಗಳ ಮೊತ್ತ 65.4 ಬಿಲಿಯನ್ ಅಮೆರಿಕ ಡಾಲರ್ಗಳಷ್ಟಾಗಿದೆ. ಇದೇ ವೇಳೆ ವಿದೇಶಿ ಕರೆನ್ಸಿ ಸಾಲಗಳು 4.86 ಬಿಲಿಯನ್ ಅಮೆರಿಕ ಡಾಲರ್ ಹಾಗೂ ಬಾಹ್ಯ ವಾಣಿಜ್ಯ ಸಾಲಗಳು 2.59 ಬಿಲಿಯನ್ ಅಮೆರಿಕ ಡಾಲರ್ ಕೊಡುಗೆ ನೀಡಿವೆ. ಈ ಯೋಜನೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ದೇಶಕ್ಕೆ ಅಗತ್ಯವಿದ್ದಷ್ಟು ವಿದೇಶಿ ವಿನಿಮಯ ಹರಿದು ಬಂದಿದ್ದರಿಂದ ಇದರ ಅವಧಿಯನ್ನು 1 ತಿಂಗಳು ಕಡಿತಗೊಳಿಸಲಾಯಿತು. ಈ ಯೋಜನೆಯು ಎಫ್ಸಿಎನ್ಆರ್ಬಿ ಠೇವಣಿಗಳಿಗೆ 2026 ಆಗಸ್ಟ್ 31 ಮುಕ್ತವಾಗಿರುತ್ತದೆ. ಭಾರತದ ಜೈವಿಕ ಸಂಪನ್ಮೂಲಗಳ ಬಳಕೆಯಿಂದ ಉಂಟಾಗುವ ಪ್ರವೇಶ ಮತ್ತು ಪ್ರಯೋಜನ ಹಂಚಿಕೆ ಕಾರ್ಯವಿಧಾನದ ಅಡಿಯಲ್ಲಿ ರಾಷ್ಟೀಯ ಜೀವ ವೈವಿಧ್ಯ ಪ್ರಾಧಿಕಾರವು 2.82 ಕೋಟಿ ರೂಪಾಯಿಗಳನ್ನು ರಾಜ್ಯಗಳಿಗೆ ವಿಸ್ತರಿಸಿದೆ. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯವು ವಿತರಿಸಿದ ಮೊತ್ತದಲ್ಲಿ 2.80 ಕೋಟಿ ರೂಪಾಯಿಗಳನ್ನು 27 ರಾಜ್ಯ ಜೀವ ವೈವಿಧ್ಯ ಮಂಡಳಿಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶದ ಜೀವ ವೈವಿಧ್ಯ ಮಂಡಳಿಗಳಿಗೆ ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದೆ. ಕರ್ನಾಟಕದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗೆ 2.01 ಲಕ್ಷ ರೂಪಾಯಿಗಳನ್ನು ಇದೇ ಸಮಯದಲ್ಲಿ ಬಿಡುಗಡೆ ಮಾಡಲಾಗಿದೆ. ಬಿಡುಗಡೆ ಮಾಡಲಾದ ಹಣವನ್ನು ಜನರ ಜೀವ ವೈವಿಧ್ಯ ನೋಂದಣಿಗಳ ದಾಖಲೀಕರಣ ಮತ್ತು ನವೀಕರಣ, ಜೀವ ವೈವಿಧ್ಯ ಸಂರಕ್ಷಣೆ, ಕ್ಷೀಣಿಸಿದ ಪರಿಸರ ವ್ಯವಸ್ಥೆಗಳ ಪುನಃಸ್ಥಾಪನೆ, ಜೀವ ವೈವಿಧ್ಯ ಪರಂಪರೆಯ ತಾಣಗಳ ಬಲವರ್ಧನೆ ಮತ್ತು ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಗಳ ಸಾಮರ್ಥ್ಯ ವೃದ್ಧಿ ಸೇರಿದಂತೆ ಹಲವಾರು ಚಟುವಟಿಕೆಗಳಿಗೆ ಬಳಸಿಕೊಳ್ಳಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಗಡಿ ರಾಜ್ಯವಾದ ಪಂಜಾಬ್ನಲ್ಲಿ ಭಾರತೀಯ ಸೇನೆಯು ಅತ್ಯಾಧುನಿಕ ಡ್ರೋನ್ಗಳ ತನ್ನ ಮೊದಲ ತುಕಡಿಯಾದ ಬಾಟ್ ಬೆಟಾಲಿಯನ್ ಅನ್ನು ಸ್ಥಾಪಿಸಿದೆ. ಆಕಾಶದಲ್ಲಿ ಸೇನೆಯ ಕಣ್ಣುಗಳಾಗಿ ಕಾರ್ಯನಿರ್ವಹಿಸುವ ಈ ತುಕಡಿಯು ವೈಮಾನಿಕ ಚುರುಕುತನ, ತುರ್ತು ಸ್ಪಂದಿಸುವಿಕೆ ಮತ್ತು ಯುದ್ದ ಭೂಮಿ ಸಹಾಯ ವ್ಯಾಪ್ತಿಯನ್ನು ಹೆಚ್ಚಿಸುತ್ತವೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹದಗೆಡುತ್ತಿರುವ ಪರಿಸ್ಥಿತಿಯ ನಡುವೆ ಮಧ್ಯಪ್ರವೇಶಿಸುವಂತೆ ಒತ್ತಾಯಿಸಿ 70 ಹೆಚ್ಚು ಬ್ರಿಟಿಷ್ ಸಂಸದರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟ್ರೆಸ್ ಅವರಿಗೆ ಪತ್ರ ಬರೆದಿದ್ದಾರೆ. ಪಾಕಿಸ್ತಾನಿ ಪಡೆಗಳಿಂದ ಉಂಟಾಗುವ ರಕ್ತಪಾತವನ್ನು ಕೊನೆಗೊಳಿಸುವಂತೆ ಮತ್ತು ನಾಗರಿಕರ ಜೀವಗಳನ್ನು ರಕ್ಷಿಸಲು ಕ್ರಮ ಕೈಗೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ. ಶ್ರೀಲಂಕಾ ಮತ್ತು ಭಾರತ ತಂಡಗಳ ನಡುವಿನ 2ನೇ ಟೆಸ್ಟ್ ಪಂದ್ಯ ನಾಳೆ ಕೊಲಂಬೋದಲ್ಲಿ ಆರಂಭವಾಗಲಿದೆ. ಪಂದ್ಯ 10:00 ಆರಂಭವಾಗಲಿದೆ. 2 ಪಂದ್ಯಗಳ ಈ ಸರಣಿಯ ಮೊದಲ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ನಾಯಕತ್ವದ ಭಾರತ 165 ರನ್ಗಳಿಂದ ವಿಜಯ ಸಾಧಿಸಿತ್ತು. 2ನೇ ಪಂದ್ಯದಲ್ಲಿ ಗೆದ್ದು ಸರಣಿ ಕ್ಲೀನ್ ಸ್ವೀಪ್ ಮಾಡುವ ಗುರಿಯೊಂದಿಗೆ ತಂಡ ನಾಳೆ ಅಂಗಳಕ್ಕೆ ಇಳಿಯಲಿದೆ. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿಯು ಮಹಿಳಾ ಡಬಲ್ಸ್ ಸೆಮಿಫೈನಲ್ನಲ್ಲಿ ಐತಿಹಾಸಿಕ ಕಂಚಿನ ಪದಕವನ್ನು ಪಡೆದುಕೊಂಡಿತು. ಅಗ್ರಶ್ರೇಯಾಂಕಿತ ಹಾಲಿ ಚಾಂಪಿಯನ್ ಲಿಯು ಶಾಂಗ್ಶು ಮತ್ತು ಟ್ಯಾನ್ ನಿಂಗ್ ವಿರುದ್ಧ ಭಾರತೀಯ ಜೋಡಿ ಸೋಲೊಪ್ಪಿಕೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ಪ್ರತಿನಿಧಿಗಳೊಂದಿಗೆ ವಿಶಾಖಪಟ್ಟಣಂ ಬಳಿ ಬೌದ್ಧ ಪಾರಂಪರಿಕ ತಾಣ ಸಂದರ್ಶಿಸಿದ ಸಚಿವ ಮನ್ಸುಖ್ ಮಾಂಡವಿಯ. ನಾಳೆಯಿಂದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ 2 ದಿನಗಳ ರಷ್ಯಾ ಭೇಟಿ. ಲೋಕದಾಲತ್ ಮೊದಲ ದಿನವೇ 400 ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿದ ಸುಪ್ರೀಂಕೋರ್ಟ್. ಟೆಸ್ಟ್ ಕ್ರಿಕೆಟ್ ಶ್ರೀಲಂಕಾ ಭಾರತ ನಡುವಿನ ಎರಡನೇ ಪಂದ್ಯ ನಾಳೆ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
3: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
4: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
5: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
4: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
5: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
4: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
5: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
4: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
6: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
7: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣಾವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 October 2026 ಎಂಪವರ್ 365. ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.
8: ಕೇಳಿ ಸಂಸ್ಥೆ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋಪ್ ಬೆಳಗಾವಿ BSc ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷದ ಪದವಿ ಅಭ್ಯಾಸಕ್ರಮ 2026 and 2027 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a five-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our two-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the CAHED Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahed.edu.in. For more information, visit Kahed JNMC campus, Nehru Nagar, Belagavi or call 0831-244-444 extension 4327.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
2: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777